ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 21 ದಿನ, ಅಂದರೆ 2026 ಇಸ್ವಿ, ಅಕ್ಟೋಬರ್ ತಿಂಗಳ 13 ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:38:30. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾ ಸುಧಾ ಯಾದವ್ ಅವರನ್ನು ಕರ್ನಾಟಕದ ನೂತನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದಾರೆ. ಇದೇ ವೇಳೆ ಕೇರಳದ ರಾಜ್ಯಪಾಲರಾಗಿ ಓಂ ಪ್ರಕಾಶ್ ಮಾಥುರ್, ತಮಿಳುನಾಡಿನ ರಾಜ್ಯಪಾಲರಾಗಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಒಡಿಶಾದ ರಾಜ್ಯಪಾಲರಾಗಿ ಬ್ರಜ್ಮೋಹನ್ ರಾಮ್, ಉತ್ತರಾಖಂಡದ ರಾಜ್ಯಪಾಲರಾಗಿ ಡಾ ಧಲ್ ಸಿಂಗ್ ಬೆಸೇನ್ ಹಾಗೂ ಸಿಕ್ಕಿಂನ ರಾಜ್ಯಪಾಲರಾಗಿ ದುಷ್ಯಂತ್ ಗೌತಮ್ ನೇಮಕಗೊಂಡಿದ್ದಾರೆ. ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಮತ್ತು ಆಧುನೀಕರಣಕ್ಕೆ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಆದ್ಯತೆ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಭಾರತೀಯ ಸೇನೆ ಮತ್ತು ಭಾರತೀಯ ಆಹಾರ ನಿಗಮದ ನಡುವೆ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವಂತಹ ಮೂರನೇ ಜಲಾಂತರ್ಗಾಮಿ ವಿರೋಧಿ ಯುದ್ದ ನೌಕೆ ಐಎನ್ಎಸ್ ಮಂಗ್ರೋಲ್ ಅನ್ನು ಮುಂಬೈನ ನೌಕಾ ಡಾಕ್ ಯಾರ್ಡ್ನಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗಿದೆ. 57ನೇ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ 2026ರ ವರದಿಗಾಗಿ ಮಾಧ್ಯಮ ಮಾನ್ಯತೆ ಪಡೆಯಲು ಇದೇ 15 ಕೊನೆಯ ದಿನಾಂಕವಾಗಿದೆ. ಉತ್ಸವದ ವರದಿ ಮಾಡಲು ಉದ್ದೇಶಿಸಿರುವ ಮಾಧ್ಯಮ ವೃತ್ತಿಪರರು ನಿಗದಿತ ದಿನಾಂಕದ ಒಳಗೆ ಕೇಂದ್ರ ವಾರ್ತಾ ಇಲಾಖೆಯ ಅಧಿಕೃತ ಪೋರ್ಟಲ್ ಮೂಲಕ ನೋಂದಣಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಲಾಗಿದೆ. ಪ್ರಸಕ್ತ ಸಾಲಿನ ನಾಡಹಬ್ಬ ದಸರಾ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಬೃಂದಾವನ ಉದ್ಯಾನದಲ್ಲಿ ಇದೇ 16ರಿಂದ 21ರವರೆಗೆ ಕಾವೇರಿ ಆರತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು 16ರಂದು ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ 2026-27ನೇ ಸಾಲಿಗೆ ಕರ್ನಾಟಕ ಸಹಕಾರ ಎಣ್ಣೆ ಬೀಜ ಬೆಳೆಗಾರರ ಮಾರಾಟ ಮಹಾಮಂಡಳಿ ವತಿಯಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಉತ್ಪನ್ನ ಖರೀದಿ ಕೇಂದ್ರ ವಿಜಯನಗರದಲ್ಲಿ ಪ್ರಾರಂಭ ಮಾಡಲಾಗಿದೆ. ರೈತರು ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳಲು ಡಿಸೆಂಬರ್ 19 ಕೊನೆಯ ದಿನಾಂಕವಾಗಿದ್ದು ಡಿಸೆಂಬರ್ 29 ಖರೀದಿಗೆ ಕೊನೆಯ ದಿನಾಂಕವಾಗಿದೆ. ಬರಗಾಲದ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ರೈತರಿಗೆ ವಿತರಿಸಲಾಗುವ ಬರ ಪರಿಹಾರದ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಗದಗ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಸ್ನೇಹಿತರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗಲಿದೆ. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. ಇನ್ನು 8:02 ಹಾಗೂ 8:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:00 ಇಂದಿನ ವಿಶೇಷ. ದಸರಾ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳಬಹುದು. ಅಂದರೆ ನವರಾತ್ರಿಯ ವಿಶೇಷತೆಯೊಂದಿಗೆ ಇಂದಿನ ವಿಶೇಷ ಪ್ರಸಾರವಾಗುತ್ತೆ. ಇನ್ನು 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು ಪ್ರಸಾರವಾಗಲಿವೆ. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಹಾಡಿಗೆ ಕೋರಿಕೆಯನ್ನು ಸಲ್ಲಿಸಬಹುದು. ಇನ್ನು 1:20 ರಸಪ್ರಶ್ನೆ, ಮಂಗಳವಾರದ ವಿಶೇಷ ರಸಪ್ರಶ್ನೆ ಇರುತ್ತೆ, ನೀವು ಕೂಡ ಭಾಗವಹಿಸಬಹುದು. ಇದರಲ್ಲಿ 2:15 ನಮ್ಮ ಕೇಳುಗರ ಇಮೇಲ್ಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಇದು. 4:00-5:00 ಪರಿಮಳ ಇರುತ್ತೆ. ಇನ್ನು 3:00-4:00 ಸಖಿ ಸಹೇಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 5:05 ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 6:02 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ, ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾ ಎನ್ ರಘು. ಗಾಯಕರು ಅಪೇಕ್ಷಾ, ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ, ಪ್ರಮಥ್ ಹಾಗೂ ನಿರಂಜನ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್, ವೀಣೆ ಮಂಜುಳಾ, ಕೀಬೋರ್ಡ್ ಪ್ರಕಾಶ್ ಹಾಗೂ ಸಂಜಯ್, ತಬಲಾ ಕಾರ್ತಿಕ್, ರಿದಮ್ ಪ್ಯಾಡ್ ಯಶೋಧರ್, ಸಂಕಲನ ಹಾಗೂ ಧ್ವನಿ ಮುದ್ರಣ ಪುಷ್ಪಲತಾ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಇದಾದ ನಂತರ ಗಾನ ಭಜನ ಕೇಳಬಹುದು. ಇನ್ನು 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡೀಸ್ ಕೇಳಬಹುದು. 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆರು ಗಂಟೆ ಏಳು ನಿಮಿಷ ಹದಿನೈದು ಸೆಕೆಂಡುಗಳು. ಸ್ನೇಹಿತರೆ, ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ತಮಗೆಲ್ಲ ಆದರದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಆರ್ ಎನ್ ಜೈ ಗೋಪಾಲ್ ವಿರಚಿತ ಒಂದು ಭಕ್ತಿಗೀತೆಯನ್ನು ಕೇಳೋಣ.

ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ನರೇಂದ್ರನಾಥ್ ಅವರ ಒಂದು ಭಕ್ತಿ ರಚನೆ

ಬಿ ಆರ್ ಛಾಯ ಅವರ ಧ್ವನಿಯಲ್ಲಿ ಚಂದ್ರು ವಿರಚಿತ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಈಗ ಬಿ ಕೆ ಸುಮಿತ್ರ ಅವರು ಹಾಡಿರುವಂತಹ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಆರ್ ಎನ್ ಜೈ ಗೋಪಾಲ್ ಗೀತೆಯನ್ನು ಬರೆದಿದ್ದಾರೆ.

6:30 ಈ ಸಮಯದಲ್ಲಿ ಸ್ನೇಹಿತರೆ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಚಿತ್ರಗಳಿಂದ ಆಯ್ದ ಭಕ್ತಿಗೀತೆಗಳನ್ನ ಕೇಳೋಣ. ಆತ್ಮಶಕ್ತಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಚ್ ಪಿ ಗೀತಾ ಅವರು ಹಾಡಿರುವಂತಹ ತೇಕಟೆ ನಾಗರಾಜ್ ಅವರ ಒಂದು ಭಕ್ತಿ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.

ಎಸ್ ಜಾನಕಿ ಅವರು ಹಾಡಿದ ವಿ ಎಲ್ ಆಚಾರ್ಯ ಅವರ ಒಂದು ಭಕ್ತಿ ರಚನೆಯನ್ನು ಕೇಳಿದ್ರಿ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದ ಒಂದು ಹಾಡು. ಇದು ಒಂದು ಸಾಂಸ್ಕೃತಿಕ ರಚನೆ.

ನೀವು ಈಗಷ್ಟೇ ಕೇಳಿದ ಭಕ್ತಿಗೀತೆ ವಿಧಿವಿಲಾಸ ಚಿತ್ರದ್ದು. ಎಸ್ ಜಾನಕಿ ಅವರು ಹಾಡಿದ್ರು, ಎಚ್ ಎಲ್ ನಾರಾಯಣ ರಾವ್ ಅವರ ರಚನೆ, ಟಿ ಪದ್ಮನ್ ಅವರ ಸಂಗೀತ ಇತ್ತು. ಅಮ್ಮ ಎಂದರೆ ಅನ್ನುವಂತಹ ಒಂದು ಭಕ್ತಿಗೀತೆ ಬನಶಂಕರಿ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಎಸ್ ಕೆ ಕರೀಂ ಖಾನ್ ಅವರ ಭಕ್ತಿ ರಚನೆಯನ್ನು ಕೇಳಿದ್ರಿ. ಭರವಸೆ ಚಿತ್ರದ ಹಾಡಾಗಿತ್ತು ಇದು. ಬನಶಂಕರಿ ಚಿತ್ರದ ಮತ್ತೊಂದು ಹಾಡು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ.

ನವರಾತ್ರಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ತಾಯಿ ದುರ್ಗೆ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸಂಪತ್ತನ್ನು ನೀಡಲಿ, ಶಾಂತಿ ಸಮೃದ್ಧಿ ಎಲ್ಲೆಡೆ ನೆಲೆಸಲಿ ಅಂತ ಆಶಿಸ್ತಾ ಇಂದಿನ ಈ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇಲ್ಲಿಗೆ ಸಂಪನ್ನಗೊಳ್ತಾ ಇದೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾ ಸುಧಾ ಯಾದವ್ ಅವರನ್ನು ಕರ್ನಾಟಕದ ನೂತನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದಾರೆ. ಇದೇ ವೇಳೆ ಕೇರಳದ ರಾಜ್ಯಪಾಲರಾಗಿ ಓಂ ಪ್ರಕಾಶ್ ಮಾಥುರ್, ತಮಿಳುನಾಡಿನ ರಾಜ್ಯಪಾಲರಾಗಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಒಡಿಶಾದ ರಾಜ್ಯಪಾಲರಾಗಿ ಬ್ರಜ್ಮೋಹನ್ ರಾಮ್, ಉತ್ತರಾಖಂಡದ ರಾಜ್ಯಪಾಲರಾಗಿ ಡಾ

ಧಲ್ ಸಿಂಗ್ ಬಿಸೇನ್ ಹಾಗೂ ಸಿಕ್ಕಿಂನ ರಾಜ್ಯಪಾಲರಾಗಿ ದುಷ್ಯಂತ್ ಗೌತಮ್ ನೇಮಕಗೊಂಡಿದ್ದಾರೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳ ಮೊದಲ ಗೃಹ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಭಯೋತ್ಪಾದನೆ ಕಡೆಯಾಚೆಗಿನ ಸಂಘಟಿತ ಅಪರಾಧ, ಮಾದಕ ವಸ್ತು ಕಳ್ಳ ಸಾಗಣೆ, ಮೂಲಭೂತವಾದ ಮಾನವ ಕಳ್ಳ ಸಾಗಣೆ, ಅಕ್ರಮ ಹಣಕಾಸು ಹರಿವು ಮತ್ತು ಸೈಬರ್ ಬೆದರಿಕೆಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳ ಸಾಮೂಹಿಕ ಬದ್ದತೆಯನ್ನು ಈ ಸಭೆ ಪ್ರತಿಬಿಂಬಿಸಲಿದೆ. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದಂಥ ರಾಬರ್ಟ್ ಇ ಹಾಲ್ ಮತ್ತು ಮೈಕೆಲ್ ವುಡ್ಫೋರ್ಡ್ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಯಾವುದೇ ಸಾಮಾನ್ಯ ನಾಗರಿಕ ಅಥವಾ ಚುನಾಯಿತ ಪ್ರತಿನಿಧಿಯಿಂದ ಬರುವ ಅರ್ಜಿಗಳನ್ನು ಸ್ವಾಗತಿಸಲಾಗುವುದು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇಂದಿನಿಂದ ನವದೆಹಲಿಯಲ್ಲಿ ಭಿಕ್ಷಾಟನೆ ಮುಕ್ತ ಭಾರತ, ಭಿಕ್ಷಾಟನೆ ಮುಕ್ತ ದೆಹಲಿಯತ್ತ ಮುನ್ನಡೆ ಕಾರ್ಯಕ್ರಮ ಆಯೋಜನೆ ಮಾಡಲಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ 2047 ರಾಷ್ಟೀಯ ಆಶಯಗಳಿಗೆ ಅನುಗುಣವಾಗಿ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯಲ್ಲಿ ಇಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ. ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ತೀವ್ರ ಭೀಕರ ಬರಗಾಲ ಇದ್ದು ನೀರು ಮೇವಿಗಾಗಿ ರೈತರು ಸಂಕಷ್ಟದಲ್ಲಿರುವಂತಹ ಕಾರಣ ಮೈಸೂರಿನಲ್ಲಿ ಕಂಬಳ ಕ್ರೀಡೆ ಆಯೋಜಿಸುವುದು ಸೂಕ್ತವಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದ ಕಬಡ್ಡಿ ಫೈನಲ್ನಲ್ಲಿ ಕಮಲಾಪುರ ಪಿಯು ಕಾಲೇಜಿನ ತಂಡ ಆತಿಥೇಯ ಕೂಡ್ಲಿಗೆ ಕಾಲೇಜಿನ ತಂಡವನ್ನು 18 ಅಂಕಗಳ ಅಂತರದಿಂದ ಸೋಲಿಸಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ. ಜೊತೆಗೆ ರಾಜ್ಯ ಮಟ್ಟದ ಸ್ಪರ್ಧೆಗೆ ಅರ್ಹತೆಯನ್ನು ಕೂಡ ಪಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳು 8:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 7:02
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ಶುರು ಮಾಡೋಣ ಇನ್ವೆಸ್ಟಿಂಗ್ ನ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: PCPNDT कानून के विभिन्न प्रावधानों के तहत लिंग जांच करने और करवाने वालों को 3 से 5 साल तक की कैद और जुर्माने की सजा है. स्वास्थ्य एवं परिवार कल्याण मंत्रालय भारत सरकार द्वारा जनहित में जारी.
2: आयुष्वाणी ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ. ಸುಧಾ ಯಾದವ್ ನೇಮಕ. ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ.

0: ರಾಜ್ಯದ 14 ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರದ ಐತಿಹಾಸಿಕ ನಿರ್ಣಯ, ಕೇಂದ್ರ ಸಚಿವ ವಿ ಸೋಮಣ್ಣ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಬಡ ಕುಟುಂಬಗಳ ಮಹಿಳೆಯರ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶಗಳ ಗುರಿ ಸಾಧನೆ. ಕಬ್ಬು ಬೆಳೆಗಾರರ ಸಮಸ್ಯೆ ನಿವಾರಣೆಗೆ ಉನ್ನತ ಮಟ್ಟದ ಜಂಟಿ ಸಮಿತಿ ರಚನೆಗೆ ನಿರ್ಧಾರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು 6 ರಾಜ್ಯಗಳಿಗೆ ಹೊಸ ರಾಜ್ಯಪಾಲರ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕಗೊಂಡಿದ್ದಾರೆ. ಹರಿಯಾಣ ಮೂಲದವರಾಗಿರುವ ಸುಧಾ ಯಾದವ್ 1999 ಲೋಕಸಭಾ ಸಂಸದರಾಗಿ ಸೇವೆ ಸಲ್ಲಿಸಿದ್ದರು. ಕಾರ್ಗಿಲ್ ಹುತಾತ್ಮ ಸೇನಾಧಿಕಾರಿ ಪತ್ನಿಯಾಗಿರುವ ಅವರು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯರು. ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಡಾ ಸುಧಾ ಯಾದವ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ಗುಣಮಟ್ಟದ ತರಬೇತಿ ಸೌಲಭ್ಯಗಳನ್ನು ಒದಗಿಸಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರಿಂದ ಕ್ರೀಡಾಪಟುಗಳಿಗೆ ತಮ್ಮದೇ ಜಿಲ್ಲೆಗಳಲ್ಲಿ ಉತ್ತಮ ತರಬೇತಿ ಪಡೆಯಲು ಹಾಗೂ ಕ್ರೀಡಾ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಅವಕಾಶ ದೊರೆಯಲಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ, ಗುಣಮಟ್ಟದ ಮೂಲಸೌಕರ್ಯ ಮತ್ತು ತರಬೇತಿ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 900 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡುವುದರೊಂದಿಗೆ ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರವು ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡುವ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದರು. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು. ಶಿವಮೊಗ್ಗ ಬೀರೂರು ರೈಲ್ವೆ ಮಾರ್ಗದ ಡಬ್ಲಿಂಗ್ಗೆ ಈಗಾಗಲೇ ಸಮೀಕ್ಷೆ ನಡೆಯುತ್ತಿದೆ. ಶೃಂಗೇರಿ ಶಿವಮೊಗ್ಗ ಹೊಸ ರೈಲು ಮಾರ್ಗದ ಪ್ರಸ್ತಾವನೆಯು ಪ್ರಗತಿಯಲ್ಲಿದೆ ಎಂದರು. ಮಾನವ ಹಕ್ಕು ರಕ್ಷಣೆ ಬಲಗೊಳಿಸುವ ಕಾರ್ಯದಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿ ಮುನ್ನಡೆಯುತ್ತಿದ್ದು ನಾಗರಿಕರ ನ್ಯಾಯ ಮತ್ತು ಘನತೆಯ ರಕ್ಷಣೆ ಖಾತ್ರಿಪಡಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ದೆಹಲಿಯಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಅವರು, ಕಳೆದ 33 ವರ್ಷಗಳಲ್ಲಿ ಎನ್ಎಚ್ಆರ್ಸಿಯಲ್ಲಿ 24 ಲಕ್ಷ ಪ್ರಕರಣಗಳು ದಾಖಲಾಗಿದ್ದು ಈ ಪೈಕಿ 23 ಲಕ್ಷ ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಈ ಮೂಲಕ ಪ್ರಕರಣ ವಿಲೇವಾರಿಯಲ್ಲಿ 98% ಪ್ರಗತಿ ಸಾಧಿಸಲಾಗಿದೆ ಎಂದರು. ಆಯೋಗದ ಮೊಬೈಲ್ ಆಪ್ನಿಂದ ನಾಗರಿಕರು ಸುಲಭವಾಗಿ ದೂರುಗಳನ್ನು ದಾಖಲಿಸಬಹುದಾಗಿದ್ದು ದೂರುಗಳು ಪ್ರಗತಿಯ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಕಸ್ಟಡಿ ದೌರ್ಜನ್ಯ, ಕೈಗಾರಿಕಾ ಶೋಷಣೆ, ಜೀತ ಕಾರ್ಮಿಕ ಪದ್ಧತಿ ಒಳಗೊಂಡ ಪ್ರಕರಣಗಳಲ್ಲಿ ಆಯೋಗವು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸುತ್ತಿದೆ ಎಂದರು. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾಗಿದ್ದ ಮೀಸಲಾತಿ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು 15%-17% ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3%-7% ಹೆಚ್ಚಿಸಿದ್ದ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಅಧಿನಿಯಮ 2022 ಹೈಕೋರ್ಟ್ ರದ್ದುಗೊಳಿಸಿದೆ. ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ರಾಜ್ಯ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿ ಹೆಚ್ಚಳವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ಹಾಗೂ ನ್ಯಾಯಮೂರ್ತಿ ಕೆಎಸ್ ಹೇಮಲೇಖಾ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2016 ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ವಿಶೇಷವಾಗಿ ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಅಡುಗೆ ಇಂಧನವನ್ನು ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶದ ವಿಷಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿತ್ತು. ಎಲ್ಪಿಜಿಯನ್ನು ಕೇವಲ ಮಧ್ಯಮ ವರ್ಗದವರ ಅನುಕೂಲದ ಸಾಧನವೆಂದು ಪರಿಗಣಿಸುವ ಬದಲು ಈ ಯೋಜನೆಯು ಸಾಮಾನ್ಯ ಮಹಿಳೆಯರ ಹೆಸರಿನಲ್ಲಿಯೇ ಸಂಪರ್ಕವನ್ನು ಒದಗಿಸಿತ್ತು. ಇದು ಲಕ್ಷಾಂತರ ಕುಟುಂಬಗಳನ್ನು ಸೌದೆ, ಸಗಣಿ ಉಂಡೆಗಳು ಮತ್ತು ಇತರ ಮಾಲಿನ್ಯಕಾರಕ ಇಂಧನಗಳಿಂದ ದೂರವಿರಿಸಲು ಸಹಾಯ ಮಾಡುವುದರೊಂದಿಗೆ ಮನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಹಿಳೆಯರಿಗೆ ಸ್ಥಾನವನ್ನು ಕಲ್ಪಿಸಿತು. ಮೇ 2026 ವೇಳೆಗೆ ಬಡ ಕುಟುಂಬಗಳ ಮಹಿಳೆಯರಿಗೆ 1.5 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿತ್ತು. ಈ ಯೋಜನೆಯು ನಿರಂತರ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲೂ ವಿಸ್ತರಣೆಗೊಂಡಿತು. ಪ್ರತಿ ಫಲಾನುಭವಿಗೆ ಸಿಲಿಂಡರ್ ಮರುಭರ್ತಿ ಬಳಕೆಯು 2021-22 ಆರ್ಥಿಕ ವರ್ಷದಲ್ಲಿ ಸುಮಾರು 3ರಷ್ಟಿದ್ದು 2025-26 ಆರ್ಥಿಕ ವರ್ಷದಲ್ಲಿ ಸುಮಾರು 5ಕ್ಕೆ ಏರಿತು. 2025-26 ಆರ್ಥಿಕ ವರ್ಷದಲ್ಲಿ 49 ಕೋಟಿಗೂ ಹೆಚ್ಚು PMUY ಸಿಲಿಂಡರ್ಗಳನ್ನು ವಿತರಿಸಲಾಯಿತು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ವೈಶಿಷ್ಟ್ಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ HP ಗ್ಯಾಸ್ ಏಜೆನ್ಸಿ ಗಣೇಶ್ ಟ್ರೇಡರ್ಸ್ ಪ್ರವರ್ತಕರಾದ ರವಿಕಿರಣ್ ಭಟ್.
4: ಉಜ್ವಲ ಯೋಜನೆ ಮಹಿಳೆಯರ ಸಲುವಾಗಿ ಇದು ಮಾಡಿದ್ದು, ಆಮೇಲೆ ಮಹಿಳೆಯರಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಏನೈತಿ, ಮೊದ್ಲೇ ಕಾಡೊಳಗೆ ಹೋಗಿ ಹುಡುಕಿ ಕಟ್ಟಿಗೆ ತಗೊಂಡ್ ಬಂದು ಇಲ್ಲಿ ಒಲೆ ಹತ್ತಿಸಿ ಮಾಡ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೋತಿತ್ತು, ಪರಿಸರಕ್ಕೂ ಬಹಳ ಹಾನಿ ಆಗ್ತಿತ್ತು. ಇದು ಅದರ ಸಲುವಾಗಿ ಏನ್ ಮಾಡಿದಾರೆ ಅಂತಂದ್ರೆ, ಪ್ರಧಾನಮಂತ್ರಿ ಅವರು BPL ಇದ್ದವರಿಗೆ ಎಲ್ಲರಿಗೂ ಕನೆಕ್ಷನ್ ರಿಲೀಸ್ ಮಾಡಿಸಿದ್ದಾರೆ. ಇದರಲ್ಲಿ ಡೆಪಾಸಿಟ್ ಕೊಡ್ಬೇಕಾಗಿಲ್ಲ. ಸದ್ಯ ಡೆಪಾಸಿಟ್ ಇರುವುದೇ 1 ಸಿಲಿಂಡರ್ಗೆ 2,200 ಹಾಗೂ ರೆಗ್ಯುಲೇಟರ್ ಡೆಪಾಸಿಟ್ 250 ರೂಪಾಯಿ. ಇದನ್ನ ಗೌರ್ಮೆಂಟ್ ಬೇರ್ ಮಾಡ್ತಾರೆ, ಅವರಿಗೆ ಬಹಳ ಬೆನಿಫಿಷಿಯಲ್ ಆಗೈತ್ರಿ. ರೆಗ್ಯುಲೇಟರ್ ಏನಿದೆ ಅಲ್ಲ, ನಿಮಗೆ ಉಪಯೋಗಿಸ್ಲಿಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರೆ ಗೌರ್ಮೆಂಟ್. ನೀವು ಏನು ಖರೀದಿ ಮಾಡಿರಂಗಿಲ್ಲ, ಇದರಲ್ಲಿ ಹಾಳು ಮಾಡೋದು, ಡ್ಯಾಮೇಜ್ ಮಾಡೋದು ಮಾಡಿದರೆ ಪೆನಾಲ್ಟಿ ಕೊಡ್ಬೇಕಾಗತ್ತೆ ಅದಕ್ಕೆ.
0: ಕರ್ನಾಟಕ ಹಾಗೂ ಮಹಾರಾಷ್ಟದ ರೈತ ಮುಖಂಡರು ಹಾಗೂ ವಿವಿಧ ರೈತ ಸಂಘಟನೆಗಳ ಪ್ರತಿನಿಧಿಗಳ ನೇತೃತ್ವದಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಉಪಸ್ಥಿತಿಯಲ್ಲಿ ಕಬ್ಬು ಹಾಗೂ ಸಕ್ಕರೆಗೆ ಸಂಬಂಧಿಸಿದ ಸಭೆ ನಡೆಸಲಾಯಿತು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗಳನ್ನು ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ವೇಸ್ಟೇಜ್ನಲ್ಲಿ ಮೋಸ, ತೂಕದಲ್ಲಿ ಆಗುತ್ತಿರುವ ಮೋಸ, ಸಕ್ಕರೆ ಇಳುವರಿಯಲ್ಲಿ ಮೋಸವಾಗುತ್ತಿದ್ದು, ಈ ವಿಷಯಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಹಾಗೂ FRP, SAP, ಎಥನಾಲ್ ಹಾಗೂ ಇನ್ನೂ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಹೇಳಿದ್ದಾರೆ. ರೈತ ಮುಖಂಡರು ಪ್ರಸ್ತಾಪಿಸಿದ ಬೇಡಿಕೆಗಳು ಮತ್ತು ಸಲಹೆಗಳನ್ನು ಪರಿಗಣಿಸಿ ರೈತರ ಹಿತದೃಷ್ಟಿಯಿಂದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಹಾಗೂ ಅವರ ಆಶೋತ್ತರಗಳಿಗೆ ಸ್ಪಂದಿಸಲು 1 ವಾರದೊಳಗೆ ಕೇಂದ್ರ ಕೃಷಿ ಸಚಿವಾಲಯ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು, ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ರೈತ ಮುಖಂಡರನ್ನು ಒಳಗೊಂಡ ಒಂದು ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಎಲೆನಾವದಗಿ ಗ್ರಾಮದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಾಯಿತರಾಗಿರುವ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆ ನಿರ್ಮಿಸಲು 10 ಎಕರೆ ಜಮೀನು ಮಂಜೂರಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕ. ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರದ ಐತಿಹಾಸಿಕ ನಿರ್ಣಯ, ಕೇಂದ್ರ ಸಚಿವ ವಿ ಸೋಮಣ್ಣ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಬಡ ಕುಟುಂಬಗಳ ಮಹಿಳೆಯರ ಘನತೆ, ಆರೋಗ್ಯ.

0: ಮತ್ತು ಸಮಾನ ಅವಕಾಶಗಳ ಗುರಿ ಸಾಧನೆ. ಕಬ್ಬು ಬೆಳೆಗಾರರ ಸಮಸ್ಯೆ ನಿವಾರಣೆಗೆ ಉನ್ನತ ಮಟ್ಟದ ಜಂಟಿ ಸಮಿತಿ ರಚನೆಗೆ ನಿರ್ಧಾರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: 7:15:50 ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ನಿಮಗಾಗಿ.
3: ಆಕಾಶವಾಣಿ
4: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರೋದೇ ತಪ್ಪು ಅನ್ನುವ ಆವತ್ತಿನ ಆ ಕಾಲದಲ್ಲಿ ನಾಟಕ ರಂಗಕ್ಕೆ ಬಂದು ಹಾಡಿದವರು, ಪಾತ್ರ ವಹಿಸಿದವರು ಜುಬೇದಾಬಾಯಿ ಸವಣೂರ್. ಎಲ್ಲವನ್ನೂ ಸಹಿಸಿಕೊಂಡು ಕಲಾ ಸೇವೆ ಮಾಡಿದೆ, ನನಗೆ ಬೇರೇನೂ ಗೊತ್ತಿಲ್ಲ ಅಂತಾರೆ ಜುಬೇದಾಬಾಯಿ. ಅವರ ಧ್ವನಿ, ಅವರ ಹಾಡು, ಅವರ ಮಾತು.

ನೋಡಿ, ನಾನು 8 ವರ್ಷದ ಹುಡುಗಿಯಾಗಿದ್ದಾಗಿನಿಂದಲೇ ರಂಗಭೂಮಿಗೆ ಬಂದಿದ್ದೇನೆ. ನನ್ನ ರಂಗಭೂಮಿಯ ಮೊದಲನೇ ಪಾತ್ರ ರೋಹಿತಾಶ್ವ, ಹರಿಶ್ಚಂದ್ರ ನಾಟಕದ. ಆ ನಂತರ ನಮ್ಮ ತಾಯಿ ತಂದೆಗಳು ನನ್ನನ್ನು ವಾಪಸ್ ಮನೆಗೆ ಕರ್ಕೊಂಡು ಬಂದ. ಯಾಕೆ ಅಂತ ಕೇಳಿರುವಾಗ, ಸಾಂಪ್ರದಾಯಸ್ಥರ ಮನೆತನದಲ್ಲಿ ಹುಟ್ಟಿದ ಮಕ್ಕಳು ನಾಟಕ ಕಂಪನಿಗೆ ಹೋಗಬಾರ್ದು, ಸಂಗೀತ ಕಲಿಬಾರ್ದು ಅನ್ನುವಂಥದ್ದು ನಮ್ಮ ತಂದೆ ತಾಯಿಗಳ ಇಷ್ಟ. ಮೇಲಾಗಿ ನಮ್ಮ ತಾಯಿಗೆ ನನ್ನನ್ನು ಓದಿಸಿ ಚೆನ್ನಾಗಿ ಯಾವುದಾದ್ರೂ ಒಂದು ನೌಕರಿ ಹಿಡೀಲಿ, ಒಬ್ಬ ಒಳ್ಳೆ ಗಂಡನನ್ನು ಮಾಡಿಕೊಳ್ಳಿ ಅನ್ನುವಂಥ ಅಭಿಲಾಷೆ ಇತ್ತು. ಆದರೆ ನಮ್ಮ ದೈವದಲ್ಲಿತ್ತು ಕಲಾದೇವಿ ಸೇವೆ ಮಾಡಬೇಕು ಅಂತ. ಕನಿಷ್ಠ ಒಂದು 50 ಕಂಪ್ನಿಗಳಾಗಿರ್ಬೇಕು ನನ್ನ ಪಾಲಿಗೆ. ಯಾಕಂದರೆ ಸರ್ವಿಸ್ ಕಂಪ್ನಿಗಳಲ್ಲಿ ಹಲಗೇರಿ ಜಟಪ್ಪನವ್ರ ಕಂಪ್ನಿ, ಆನಂತರ ನ್ಯಾಮತಿ ಶಾಂತಪ್ಪನವರು, ಚಿತ್ತರಿಗೆಯವರು, ಗುಡಿಗೇರಿ ಕಂಪ್ನಿ, ಇವತ್ತು ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧ ಕಂಪ್ನಿಗಳಿವೆಯೋ ಎಲ್ಲ ಕಂಪ್ನಿಯಲ್ಲಿಯೂ ನನ್ನ ಸೇವೆ ಸಲ್ಲಿದೆ. ಹವ್ಯಾಸಿ ಕಲಾವಿದರಿಗೂ ನನ್ನ ಸೇವೆ ಮುಟ್ಟಿದೆ. ನಾನು ನನ್ನ ವಯಸ್ಸಿನ 8ನೇ ವರ್ಷದಿಂದ ರಂಗಭೂಮಿಯಲ್ಲಿ ಕಾಲಿರಿಸಿದಾಗ ನನಗೆ 1 ವಾರಕ್ಕೆ 1 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಆಗಿನ ಕಾಲದಲ್ಲಿ ರಂಗಭೂಮಿಯ ಮೇಲೆ ಒಳ್ಳೆ ನಟರಿದ್ದರು. ಮುರುಡ್ದೇವ್ ಗವಾಯಿಗಳು, ನರೇಗಲ್ ಚನ್ನಬಸಯ್ಯನವರು, ದೊಡ್ಡವಾಡ್ ಸಿದ್ದಯ್ಯನವರು, ದೊಡ್ಡವಾಡ್ ಚನ್ನಬಸಯ್ಯನವರು, ಬ್ಯಾಡಗಿ ಸಾವಿತ್ರಮ್ಮ, ಹೀಗೆ ಅನೇಕ ಕಲಾವಿದರು ರಂಗಭೂಮಿ ಮೇಲೆ ಬಂದು ಪಾತ್ರ ಮಾಡ್ತಿದ್ರು. ನಾವು ಇವ್ರ ಹಾಗೆ ಎಂದಾದರೂ ಪಾತ್ರ ಮಾಡಲು ಸಾಧ್ಯವಿದೆಯೇ ಅಂತ ಯೋಚನೆ ಆಗ್ತದೆ. ಆದರೆ ನಮಗೆ ಅವರಷ್ಟು ವಯಸ್ಸಾಗಲಿಲ್ಲಲ್ಲ ಪಾರ್ಟ್ ಮಾಡಲಿಕ್ಕೆ ಅಂತ ಯೋಚನೆ ಆಗ್ತಿತ್ತು ನಮಗೆ. ಆಗ ನನ್ನ ವಯಸ್ಸು 10-11 ವರ್ಷ ಇರಬೇಕು. ಇವತ್ತಿನ ರಂಗಭೂಮಿಯಲ್ಲಿ ಎಲ್ಲರೂ ವಿದ್ಯಾವಂತರಿದ್ದಾರೆ, ಆದರೆ ಮಮತೆ ಇಲ್ಲ. ಅಷ್ಟೇ, ಮುಖ ಕಂಡ ತಕ್ಷಣ ನಮಸ್ಕಾರ ನಮಸ್ಕಾರ ಅಂತಾರೆ, ಹೊರಟು ಹೋಗ್ಬೇಕು. ಆಗಿನ ಕಲಾವಿದರು ಹಾಗಿರಲಿಲ್ಲ.

0: ಯಾರಾದ್ರೂ ಒಬ್ಬ ಕಲಾವಿದ ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಅಂದ್ರೆ ಹೆಣ್ಣೆ ಬರ್ಲಿ ಗಂಡೇ ಬರ್ಲಿ, ಅಯ್ಯೋ ಅಪ್ಪ ಅವರು ದೊಡ್ಡ ಕಲಾವಿದರು, ಅವರನ್ನು ಮನೆಗೆ ಕರ್ಕೊಂಡು ಬರಬೇಕು, ಒಳ್ಳೆ ಸ್ವಾಗತ ಮಾಡಬೇಕು, ನಮ್ಮಲ್ಲಿ ಊಟ ಮಾಡಿಸ್ಬೇಕು, ನಮ್ಮಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಸದ್ಭಾವನೆ ಇತ್ತು. ಸರಿ ಅಪ್ಪ ಅಪ್ಪ, ಕಾಲ್ಮಾನ್ ಪರಿಸ್ಥಿತಿನೂ ಹಾಗೇ ಇದೆ, ಯಾಕಂದರೆ ಜಗತ್ತು ಮುಂದೆ ಓಡ್ತಾ ಇದೆ, ಅದರಂತೆ ಜನನೂ ಓಡ್ತಾ ಇದ್ದಾರೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜುಬೇದಾಬಾಯಿ ಸವಣೂರು ಅವರ ಧ್ವನಿ ಮತ್ತು ಹಾಡನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳನ್ನ ಕೇಳೋಣ.

ವಿಆರ್ ಛಾಯಾ ಹಾಗೂ ವೈಕೆ ಮುದ್ದುಕೃಷ್ಣ ಅವರ ಧ್ವನಿಗಳಲ್ಲಿ ಒಂದು ಭಾವಗೀತೆಯನ್ನು ಕೇಳಿದ್ರಿ. ಗೀತೆಯನ್ನು ಬರೆದವರು ನಾರಹಳ್ಳಿ ಬಾಲಸುಬ್ರಹ್ಮಣ್ಯ. ಶಾಂತಾ ಜಯತೀರ್ಥ ಅವರು ಹಾಡಿರುವ ರವೀಂದ್ರನಾಥ್ ಟ್ಯಾಗೋರರ ರಚನೆ, ಕನ್ನಡಕ್ಕೆ ಅನುವಾದ ಚನ್ನವೀರ ಕಣವಿ ಅವರಿಂದ.

ರವೀಂದ್ರನಾಥ್ ಟ್ಯಾಗೋರರ ಒಂದು ರಚನೆಯನ್ನು ಕೇಳಿದ್ರಿ. ಕನ್ನಡ ಭಾವಾನುವಾದ ಮಾಡಿದವರು ಚನ್ನವೀರ ಕಣವಿ, ಹಾಡಿದವರು ಶಾಂತಾ ಜಯತೀರ್ಥ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಒಂದು ಭಾವಗೀತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿ

0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರನ್ನು ನೇಮಕ ಮಾಡಿದ್ದಾರೆ. ಪ್ರಸ್ತುತ ಸಿಕ್ಕಿಂ ರಾಜ್ಯಪಾಲರಾಗಿರುವಂತಹ ಓಂ ಪ್ರಕಾಶ್ ಮಾಥುರ್ ಅವರು ಕೇರಳದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಕೇರಳದ ಹಾಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ತಮಿಳುನಾಡಿನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ದುಷ್ಯಂತ್ ಗೌತಮ್ ಅವರನ್ನು ಸಿಕ್ಕಿಂ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಇದರ ಜೊತೆಗೆ ಬ್ರಜ್ಮೋಹನ್ ರಾಮ್ ಅವರನ್ನು ಒಡಿಶಾ ರಾಜ್ಯಪಾಲರನ್ನಾಗಿ, ಡಾ ಸುಧಾ ಯಾದವ್ ಅವರನ್ನು ಕರ್ನಾಟಕ ರಾಜ್ಯಪಾಲರನ್ನಾಗಿ ಮತ್ತು ಡಾ ಧಲ್ ಸಿಂಗ್ ಬಿಸೇನ್ ಅವರನ್ನು ಉತ್ತರಾಖಂಡ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಸಂಬಂಧಪಟ್ಟ ರಾಜ್ಯಗಳಲ್ಲಿ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಈ ನೇಮಕಾತಿಗಳು ಜಾರಿಗೆ ಬರಲಿವೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಲಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಎಲ್ಲ ರಾಷ್ಟ್ರಗಳ ಗೃಹ ಸಚಿವರು ಹಾಗೂ ಪ್ರತಿನಿಧಿಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ವಾಗತಿಸಲಿದ್ದಾರೆ. ಭಯೋತ್ಪಾದನೆ, ಗಡಿಯಾಚೆಗಿನ ಸಂಘಟಿತ ಅಪರಾಧ, ಮಾದಕ ವಸ್ತು ಕಳ್ಳ ಸಾಗಣೆ, ಮೂಲಭೂತವಾದ ಮಾನವ ಕಳ್ಳ ಸಾಗಣೆ, ಅಕ್ರಮ ಹಣಕಾಸು ಹರಿವು ಮತ್ತು ಸೈಬರ್ ಬೆದರಿಕೆಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಸಾಮೂಹಿಕ ಬದ್ದತೆಯನ್ನು ಈ ಸಭೆ ಪ್ರತಿಬಿಂಬಿಸಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪರಸ್ಪರ ಸಮನ್ವಯದ ಮೂಲಕ ಸುರಕ್ಷಿತ ಮತ್ತು ಬಲಿಷ್ಠ ಬಿಮ್ಸ್ಟೆಕ್ ಪ್ರದೇಶ ನಿರ್ಮಿಸುವ ಸಂಕಲ್ಪವನ್ನು ಅವರು ಪುನರುಚ್ಚರಿಸಿದ್ದಾರೆ. ಭಾರತ, ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ದೇಶಗಳನ್ನು ಒಳಗೊಂಡಿರುವ ಬಂಗಾಳ ಕೊಲ್ಲಿ ವಲಯದಲ್ಲಿ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಉಪಕ್ರಮ ಬಿಮ್ಸ್ಟೆಕ್ ಒಕ್ಕೂಟ ಬಂಗಾಳ ಕೊಲ್ಲಿಯ ತೀರದಲ್ಲಿರುವ ಮತ್ತು ಅದರ ನೆರೆಹೊರೆಯ ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಗುರಿಯನ್ನು ಹೊಂದಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ವಾರದ ಒಳಗೆ ವಿಶೇಷ ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸುವುದಾಗಿ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿ ಎರಡೂ ರಾಜ್ಯಗಳ ಕಬ್ಬು ಬೆಳೆಗಾರರ ನಿಯೋಗಗಳ ಜೊತೆಗೆ ನಡೆಸಿದಂತಹ ಮಹತ್ವದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ಕ್ಷೇತ್ರ ಮಟ್ಟದ ಸವಾಲು, ಸಕ್ಕರೆ ಕಾರ್ಖಾನೆ ವರದಿ ಮಾಡುವ ಕಬ್ಬಿನ ಇಳುವರಿ ಪ್ರಮಾಣದಲ್ಲಿನ ವ್ಯತ್ಯಾಸ, ತೂಕದ ಪ್ರಕ್ರಿಯೆ, ಪ್ರಯೋಗಾಲಯ ಪರೀಕ್ಷೆ ಹಾಗೂ ಬೆಳೆ ವಿಮೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ರೈತರಿಗೆ ತಕ್ಷಣದ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ಸಮಿತಿಯನ್ನು ರೂಪಿಸಲಾಗುತ್ತಿದ್ದು, ಇದರಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಸರ್ಕಾರಗಳು, ರೈತ ಸಂಘಟನೆ, ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ವಿಷಯ ತಜ್ಞರು ಸದಸ್ಯರಾಗಿರಲಿದ್ದಾರೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಹಾಗೂ ಪರಿಸರ ಸ್ನೇಹಿ ಉಕ್ಕು ವಲಯವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಷ್ಟೀಯ ಉಕ್ಕು ನೀತಿ ವಿಷನ್ 2047 ಕರಡನ್ನು ಸಿದ್ದಪಡಿಸಿದೆ. ದೇಶದ ಬೆಳೆಯುತ್ತಿರುವ ಅಗತ್ಯಗಳನ್ನು ಪೂರೈಸುವಂತಹ ಈ ನೀತಿ ತಲಾ ಉಕ್ಕಿನ ಬಳಕೆಯನ್ನು ಪ್ರಸ್ತುತ 116 ಕೆಜಿಯಿಂದ 302 ಕೆಜಿಗೆ ಹಾಗೂ ರಫ್ತನ್ನು 45 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಭಾರತದ ಕಚ್ಚಾ ಉಕ್ಕು ಉತ್ಪಾದನೆಯು 2014-15 89 ದಶಲಕ್ಷ ಟನ್ಗಳಿಂದ 2025-26 170 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿದ್ದು 2047 ವೇಳೆಗೆ ಕಚ್ಚಾ ಉಕ್ಕು ಉತ್ಪಾದನಾ ಸಾಮರ್ಥ್ಯವನ್ನು 604 ದಶಲಕ್ಷ ಟನ್ಗಳಿಗೆ ವಿಸ್ತರಿಸಲು ಮತ್ತು ಸಿದ್ಧ ಉಕ್ಕಿನ ಬೇಡಿಕೆಯನ್ನು 505 ದಶಲಕ್ಷ ಟನ್ಗಳಿಗೆ ತಲುಪಿಸಲು ಯೋಜಿಸಲಾಗಿದೆ. ಮೂಲಸೌಕರ್ಯ, ವಸತಿ, ಸಾರಿಗೆ ಮತ್ತು ನವೀಕರಿಸಬಹುದಾದಂತಹ ಇಂಧನ ವಲಯಗಳಲ್ಲಿ ಉಕ್ಕಿನ ಬಳಕೆಯನ್ನು ಉತ್ತೇಜಿಸುವುದು ಈ ನೀತಿಯ ಮುಖ್ಯ ಉದ್ದೇಶವಾಗಿದೆ. ಇದರೊಂದಿಗೆ ಹಸಿರು ಉಕ್ಕು ಉತ್ಪಾದನೆಗೆ ಒತ್ತು ನೀಡಲಾಗಿದ್ದು, ಇಂಧನ ದಕ್ಷತೆ ಮತ್ತು ಹೈಡ್ರೋಜನ್ ಆಧಾರಿತ ತಯಾರಿಕಾ ವಿಧಾನಗಳ ಮೂಲಕ ಇಂಗಾಲದ ಹೊರಸೂಸುವಿಕೆಯನ್ನು ಪ್ರತಿ ಟನ್ಗೆ 2.54 ಟನ್ಗಳಿಂದ 2047 ವೇಳೆಗೆ 1.54 ಟನ್ಗಳಿಗೆ ತಗ್ಗಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015ರಲ್ಲಿ ಪ್ರಾರಂಭವಾದಂತಹ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದ ಜೊತೆಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಒಳನಾಡಿನ ಜಲಸಾಗಣೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014ರಲ್ಲಿದ್ದಂತಹ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದಿವೆ. ದೇಶದ ಶೇಕಡ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014ರಲ್ಲಿ 873 ದಶಲಕ್ಷ ಟನ್ಗಳಷ್ಟಿದ್ದಂತಹ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಕ್ಯಾನ್ಸರ್ ನಿರೋಧಕ ಔಷಧಗಳ ಮೇಲಿನ ವ್ಯಾಪಾರ ಲಾಭಾಂಶವನ್ನು ಗರಿಷ್ಠ ಚಿಲ್ಲರೆ ಬೆಲೆಯ 30%ಕ್ಕೆ ಮಿತಿಗೊಳಿಸುವ ಮೂಲಕ ನಿಯಂತ್ರಿಸಲು ನಿರ್ಧರಿಸಿರುವುದಾಗಿ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ಈ ನಿಯಮ ಅನ್ವಯವಾಗುವ ಔಷಧಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹಾಗೂ ಮಾರುಕಟ್ಟೆಯ ಬೆಳವಣಿಗೆ ಮತ್ತು ಸಾರ್ವಜನಿಕ ಆರೋಗ್ಯದ ಅಗತ್ಯಕ್ಕೆ ಅನುಗುಣವಾಗಿ ಅದನ್ನು ಪರಿಷ್ಕರಣೆ ಮಾಡಲಾಗುವುದು ಎಂದು ಕೇಂದ್ರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದ್ದಾರೆ. ಔಷಧಗಳ ಖರೀದಿಯ ಮೇಲೆ ಮತ್ತು ಗರಿಷ್ಠ ಚಿಲ್ಲರೆ ಬೆಲೆಯ ನಡುವಿನ ಭಾರೀ ವ್ಯತ್ಯಾಸದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸುಪ್ರೀಂಕೋರ್ಟ್ ಕ್ಯಾನ್ಸರ್ ಔಷಧಗಳಷ್ಟಲ್ಲದೆ ಇತರ ಔಷಧ ಮತ್ತು ವೈದ್ಯಕೀಯ ಉಪಕರಣಗಳ ಬೆಲೆಗಳ ನಿಯಂತ್ರಣದ ಬಗ್ಗೆಯೂ ಪರಿಶೀಲನೆ ನಡೆಸುವ ಅಗತ್ಯವನ್ನು ಒತ್ತಿ ಹೇಳಿದೆ. ಸುಮಾರು 5,000 ರೂಪಾಯಿಗೆ ಪೂರೈಕೆಯಾಗುವ ಹೃದಯದ ಸ್ಟಂಟ್ಗೆ 25,000 ರೂಪಾಯಿ ಗರಿಷ್ಠ ಚಿಲ್ಲರೆ ಬೆಲೆ ನಿಗದಿಪಡಿಸಿರುವುದನ್ನು ನ್ಯಾಯಾಲಯ ಉದಾಹರಣೆಯಾಗಿ ತೆಗೆದುಕೊಂಡಿದೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 27ಕ್ಕೆ ನಿಗದಿಪಡಿಸಲಾಗಿದೆ. ಡೆನ್ಮಾರ್ಕ್ನ ಒಡೆನ್ಸೆಯಲ್ಲಿ ಇಂದಿನಿಂದ ಪ್ರತಿಷ್ಠಿತ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆಯಲಿದ್ದು ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿ ಇಂದು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜರ್ಮನಿಯ ಎವಾನ್ ಲೀ ಅವರನ್ನ ಎದುರಿಸಲಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ಆಟಗಾರ್ತಿ ತನ್ವಿ ಶರ್ಮಾ ಜಪಾನ್ನ ನತ್ಸುಕಿ ನಿದಾಯ್ರಾ ಅವರೊಂದಿಗೆ ಸೆಣಸಾಟ ನಡೆಸಲಿದ್ದಾರೆ. ಭಾರತದ ಅಶ್ಮಿತಾ ಚಲಿಹಾ, ದೇವಿಕಾ ಸಿಹಾಗ್ ಮತ್ತು ಉನ್ನತಿ ಹುಡಾ ನಾಳೆ ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಇಂದು ಭಾರತದ ಲಕ್ಷ್ಯ ಸೇನ್ ಮತ್ತು ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಕಿಡಂಬಿ ಶ್ರೀಕಾಂತ್ ಸ್ಪರ್ಧಿಸಲಿದ್ದಾರೆ. ಆಯುಷ್ ಶೆಟ್ಟಿ ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಭಾರತದ ಅಗ್ರ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ನಾಳೆ ಕಣಕ್ಕೆ ಇಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿಯಲ್ಲಿಂದು ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆಗೆ ಭಾರತ ಆತಿಥ್ಯ. ಕರ್ನಾಟಕ ಮಹಾರಾಷ್ಟ್ರ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸರ್ಕಾರ ನಿರ್ಧಾರ. ರಾಷ್ಟ್ರೀಯ ಉಕ್ಕು ನೀತಿ ವಿಷನ್ 2047ರ ಕರಡು ಪ್ರಕಟಿಸಿದ ಕೇಂದ್ರ ಸರ್ಕಾರ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಇಂದು ಭಾರತದ ಪಿವಿ ಸಿಂಧು ಲಕ್ಷ್ಯ ಸೇನ್ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: 7:45 ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗ್, ಶಾಪಿಂಗ್. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಭಾವಗೀತೆಗಳನ್ನ ಕೇಳ್ತಾ ಇದ್ವಲ್ಲ. ಮುಂದಿನ ಭಾವಗೀತೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ಇದು NS ಲಕ್ಷ್ಮೀನಾರಾಯಣ ಭಟ್ಟರ ರಚನೆ.

0: ಎನ್ ಜೆ ರವಿಶೇಖರ್ ಅವರು ಹಾಡಿದ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ರಚನೆ ಇದಾಗಿತ್ತು. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.
1: ವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ವಾರದೊಳಗೆ ವಿಶೇಷ ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸುವುದಾಗಿ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿ ಎರಡು ರಾಜ್ಯಗಳ ಕಬ್ಬು ಬೆಳೆಗಾರರ ನಿಯೋಗಗಳ ಜೊತೆಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕ್ಯಾನ್ಸರ್ ನಿರೋಧಕ ಔಷಧಿಗಳ ಮೇಲಿನ ವ್ಯಾಪಾರ ಲಾಭಾಂಶವನ್ನು ಗರಿಷ್ಠ ಚಿಲ್ಲರೆ ಬೆಲೆಯ

30%ಕ್ಕೆ ಮಿತಿಗೊಳಿಸುವ ಮೂಲಕ ನಿಯಂತ್ರಿಸಲು ನಿರ್ಧರಿಸಿರುವುದಾಗಿ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ರಾಜ್ಯದ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಪ್ರವೇಶಾತಿ ಮತ್ತು ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು 15%-17%ಕ್ಕೆ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3%-7%ಕ್ಕೆ ಹೆಚ್ಚಿಸಿರುವುದನ್ನು ಹೈಕೋರ್ಟ್ ರದ್ದುಗೊಳಿಸಿರುವುದು ಕಳವಳಕಾರಿಯಾದಂತಹ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಮನೋಹರ್ ಲೋಹಿಯಾ ಅವರ ಜೀವನಯಾನ ಕುರಿತ ಸಾಹಿತಿ ವಿಮರ್ಶಕ ಡಾಕ್ಟರ್ ನಟರಾಜ್ ಹುಳಿಯಾರ್ ಬರೆದಿರುವಂತಹ ಡಾಕ್ಟರ್ ಸಾಹೇಬ್ ಪುಸ್ತಕವನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದರು. ಗದಗ ಜಿಲ್ಲೆಯಲ್ಲಿ 2026-27 ಸಾಲಿನ ಹಿಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಕಡಲೆ, ಜೋಳ, ಶೇಂಗಾ ಮತ್ತು ಗೋಧಿ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರ ಮತ್ತು ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರಗಳ ಮುಖಾಂತರ ರಿಯಾಯಿತಿ ದರದಲ್ಲಿ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನ ಪಾಟೀಲ್ ತಿಳಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಂಕೀರ್ಣದಲ್ಲಿ ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಕ್ರೀಡಾ ಪ್ರದರ್ಶನ ಪಂದ್ಯಾವಳಿ 2026ಕ್ಕೆ ಕೇಂದ್ರ ಸಚಿವ ಡಾ. ಮನ್ಸುಖ್ ಮಾಂಡವೀಯ ಚಾಲನೆ ನೀಡಿದ್ದಾರೆ. ಡೆನ್ಮಾರ್ಕ್ನ ಒಡೆನ್ಸೆಯಲ್ಲಿ ಇಂದಿನಿಂದ ಪ್ರತಿಷ್ಠಿತ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆಯಲಿದ್ದು ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿಂದು ಭಾರತದ ಪಿವಿ ಸಿಂಧು ಜರ್ಮನಿಯ ಎವಾನ್ ಲೀ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 10 ಗಂಟೆಗೆ ಕೇಳಲಿದ್ದೀರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:02:35. ಸ್ನೇಹಿತರೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೇವೆ. ಭಾವಗೀತೆಗಳಾದವು, ಈಗ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ.

ಒಲವಿನ ಋಣವ ತೀರಿಸುವುದೆಂತೂ ಹೌದಲ್ಲ. ಈ ಹಾಡು ಹಾಲುಂಡತವರು ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದರು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಇನ್ನು ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಅಮೇರಿಕ ಅಮೇರಿಕ ಚಿತ್ರದ ಹಾಡೊಂದನ್ನು ಕೇಳೋಣ. ಈ ಸೊಗಸಾದ ಹಾಡಿಗೆ ರಾಜು ಅನಂತ ಸ್ವಾಮಿ ಅವರ ಧ್ವನಿ ಕೂಡ ಸೇರಿದೆ. ಅಡಿಗರ ರಚನೆ ಇದು, ಮನೋಮೂರ್ತಿ ಅವರ ಸಂಗೀತ ಇದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. Good morning, I'm Sarabjit Kaur. The headlines. President Draupadi Murmu appoints six governors. Rajendra Vishwanath Arlekar moved to Tamil Nadu and O.P. Mathur to Kerala. India to host first ever BIMSTEC Home Ministers meeting in New Delhi today. Election Commission launches nationwide outreach drive to ensure no eligible voter is left out of electoral rolls. Four Lashkar-e-Taiba terrorists killed in landmine blast at LOC in Poonch district of Jammu and Kashmir. India's internet subscriber base crosses 100

0: स्वास्थ्य एवं परिवार कल्याण मंत्रालय भारत सरकार द्वारा जनहित में जारी।
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಅಪರಂಜಿ ಚಿತ್ರದ ಹಾಡನ್ನು ಕೇಳಿದ್ರಿ. ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಕೆ ಜೆ ಯೇಸುದಾಸ್ ಅವರು ಹಾಡಿರುವಂತಹ ನಾಗಕಾಳ ಭೈರವ ಚಿತ್ರದ ಹಾಡನ್ನು ಕೇಳೋಣ. ಪಿ ಸುಶೀಲ್ ಅವರ ಧ್ವನಿ ಕೂಡ ಇದೆ, ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ ಮಿಡಿದ ಹೃದಯಗಳು ಚಿತ್ರದ ಹಾಡನ್ನು ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ನಂದಿತಾ ಅವರು ಹಾಡಿರುವಂತಹ ಮತದಾನ ಚಿತ್ರದ ಹಾಡನ್ನು ಕೇಳೋಣ. ರಾಜೇಶ್ ಕೃಷ್ಣನ್ ಅವರ ಧ್ವನಿ ಕೂಡ ಇದೆ. ವಿ ಮನೋಹರ್ ಅವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿ.

ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ನೇಹಿತರೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ, ನಮಸ್ಕಾರ. ಇತಿಹಾಸದ ಪುಟಗಳಲ್ಲಿ ರಾಜವೈಭವವನ್ನು ಮೆರೆದ ಕಲೆ ಮತ್ತು ಸಂಸ್ಕೃತಿಯ ತೊಟ್ಟಿಲು ಅಂತ ಅನಿಸ್ಕೊಂಡಿರುವಂತಹ ಅರಮನೆಯ ಸೌಂದರ್ಯದಿಂದ ಜಗತ್ತಿನ ಗಮನವನ್ನು ಸೆಳೆದ ನಮ್ಮ ಹೆಮ್ಮೆಯ ಸಾಂಸ್ಕೃತಿಕ ನಗರಿ ಮೈಸೂರಿನ ಪರಂಪರೆಯ ಬಗ್ಗೆ ಒಂದಷ್ಟು ಮಾತು ಮಾಹಿತಿ ಹಾಡುಗಳು ನಿಮಗಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ.

ಮೈಸೂರು ಅಂದರೆ ಕೇವಲ ಒಂದು ನಗರ ಅಲ್ಲ, ನಮ್ಮ ನಾಡಿನ ಹೆಮ್ಮೆ, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ, ನಮ್ಮ ಕಲಾವಿದರ ಸೃಜನಶೀಲತೆ ಮತ್ತು ನಮ್ಮ ಹಿರಿಯರು ಉಳಿಸಿ ಬೆಳೆಸಿದಂತಹ ಒಂದು ಅದ್ಭುತವಾದ ಜೀವನ ಶೈಲಿ. ಅರಮನೆಯ ಗೋಪುರಗಳಿಂದ ಹಿಡಿದು ಚಾಮುಂಡಿ ಬೆಟ್ಟದ ಆಧ್ಯಾತ್ಮಿಕ ವಾತಾವರಣದವರೆಗೆ, ದಸರೆಯ ಜಂಬೂ ಸವಾರಿಯಿಂದ ಹಿಡಿದು ಮೈಸೂರಿನ ಪಾಕು, ಮೈಸೂರು ಪಾಕು, ಇಲ್ಲಿಯ ಸಿಹಿಯವರೆಗೆ ಮೈಸೂರಿನ ಪ್ರತಿಯೊಂದು ವಿಶೇಷತೆಯ ಹಿಂದೆಯೂ ಒಂದು ಕಥೆ ಇದೆ. ಆ ಕಥೆಗಳನ್ನು ಕೇಳ್ತಾ, ನೆನಪುಗಳನ್ನು ಮೆಲುಕು ಹಾಕ್ತಾ, ನಮ್ಮ ಮೈಸೂರಿನ ಪರಂಪರೆಯನ್ನು ಸಂಭ್ರಮಿಸುವಂತಹ ಸಮಯ ಎಂದಿನಂತೆ ಪ್ರತಿ ವರ್ಷ ಬರುವಂತಹ ಈ ನವರಾತ್ರಿ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಯಲ್ಲೂ ಕೂಡ ನವರಾತ್ರಿಯ ಸಂಭ್ರಮ, ಮೈಸೂರಿನ ಸಂಭ್ರಮ ಎಲ್ಲೆಡೆ ಕಾಣ್ತಾ ಇದೆ. ಹಾಗಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರಿನ ಪರಂಪರೆ ಬಗ್ಗೆ ಒಂದಷ್ಟು ಮಾತು ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿಯೇ.

ಮೈಸೂರಿನ ಇತಿಹಾಸ, ಹಾಗೆಯೇ ಇದರ ಪರಂಪರೆ ಬಗ್ಗೆ ಮಾತನಾಡುವಾಗ ರಾಜವಂಶ ಅಂದರೆ ನಮಗೆ ನೆನಪಾಗೋದು ಒಡೆಯರವರ ರಾಜವಂಶ. 1399 ಒಡೆಯರ ವಂಶದ ಆಳ್ವಿಕೆ ಮೈಸೂರಿನ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನೇ ಪಡ್ಕೊಂಡಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅವರ ಆಡಳಿತ, ಕಲಾಪೋಷಣೆ, ಶಿಕ್ಷಣ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು ಮೈಸೂರಿನ ಸಾಂಸ್ಕೃತಿಕ ಗುರುತನ್ನು ರೂಪಿಸಿವೆ. ಈಗಲೂ ಹಾಗೆ ಉಳಿಸ್ಕೊಂಡು ಬರೋದಕ್ಕೆ ಒಂದು ಕುರುಹಾಗಿವೆ. ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಮೈಸೂರು ನಗರ ಆಧುನಿಕ ಸೌಲಭ್ಯಗಳು, ಉದ್ಯಾನಗಳು, ವಿಶಾಲ ರಸ್ತೆಗಳು ಮತ್ತು ಸುಂದರ ಕಟ್ಟಡಗಳ ಮೂಲಕ ಹೊಸ ರೂಪವನ್ನೇ ಪಡ್ಕೊಳ್ತು. ಶಿಕ್ಷಣ, ನೀರಾವರಿ, ವಿದ್ಯುತ್, ಕೈಗಾರಿಕೆ ಮತ್ತು ಸಾರ್ವಜನಿಕ ಕಲ್ಯಾಣದ ಕ್ಷೇತ್ರಗಳಲ್ಲಿ ಕೂಡ ಮೈಸೂರು ಮಹತ್ವದ ಪ್ರಗತಿಯನ್ನು ಕಂಡುಕೊಳ್ತು. ಮೈಸೂರಿನ ವೈಭವ ಅಂತಂದರೆ ಕೇವಲ ಅರಮನೆಯ ಗೋಡೆಗಳಲ್ಲ, ಸಂಗೀತಕ್ಕೆ ಪ್ರೋತ್ಸಾಹ, ಸಾಹಿತ್ಯಕ್ಕೆ ಗೌರವ, ಕಲಾವಿದರಿಗೆ ಆಶ್ರಯ ಮತ್ತು ಶಿಕ್ಷಣಕ್ಕೆ ಮಹತ್ವ ನೀಡಿದ ಪರಂಪರೆಯೂ ಅದರ ಹೆಮ್ಮೆಯಾಗಿದೆ. ಒಂದು ನಗರದ ನಿಜವಾದ ಶ್ರೀಮಂತಿಕೆ ಅದರ ಸಂಪತ್ತಿನಲ್ಲಿ ಮಾತ್ರ ಅಲ್ಲ, ಅದು ಬೆಳೆಸುವಂತಹ ಜ್ಞಾನ, ಕಲೆ ಮತ್ತು ಮಾನವೀಯ ಮೌಲ್ಯಗಳಲ್ಲಿಯೂ ಇದೆ ಅನ್ನೋದಕ್ಕೆ ಮೈಸೂರು ಉತ್ತಮ ಉದಾಹರಣೆ.

ರಾಜವೈಭವದ ಪ್ರತೀಕ ಮೈಸೂರು ಅರಮನೆ ಅಥವಾ ಅಂಬಾವಿಲಾಸ ಅರಮನೆ. ಮೈಸೂರಿನ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದು. 1897 ಹಳೆಯ ಅರಮನೆಗೆ ಸ್ವಲ್ಪ ತೊಂದರೆಯಾದ ನಂತರ ಈಗಿನ ಅರಮನೆಯ ನಿರ್ಮಾಣವಾಯಿತು. 1912 ಪೂರ್ಣಗೊಳ್ತು. ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಎರ್ವಿನ್ ಇದರ ವಿನ್ಯಾಸವನ್ನು ರೂಪಿಸಿದರು. ಇಂಡೋ ಸಾರ್ಸೆನಿಕ್ ವಾಸ್ತುಶೈಲಿ, ಸುಂದರ ಗುಮ್ಮಟಗಳು, ಸೂಕ್ಷ್ಮ ಕೆತ್ತನೆಗಳು, ವರ್ಣರಂಜಿತ ಗಾಜು, ಭವ್ಯ ದರ್ಬಾರ್ ಹಾಲು ಅರಮನೆಯ ವಿಶೇಷತೆಗಳಲ್ಲಿ ಒಂದು. ಅರಮನೆಯ ಕಲ್ಯಾಣ ಮಂಟಪ ಇದೆಯಲ್ಲ, ಅದರಲ್ಲಿ ಬಣ್ಣದ ಗಾಜಿನ ಮೇಲ್ಛಾವಣಿ ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ದಸರೆಯ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುವ ಚಿನ್ನದ ಸಿಂಹಾಸನ ಕೂಡ ಅರಮನೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಸಾವಿರಾರು ದೀಪಗಳಿಂದ ಝಗಝಗಿಸುವಂತಹ ಅರಮನೆಯ ಈ ಹೊಳೆಯುವ ದೃಶ್ಯವನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಾರೆ.

ನಾಡಹಬ್ಬ ಮೈಸೂರು ದಸರಾ, ಇದರ ವೈಭವ, ಮೈಸೂರು ಪರಂಪರೆಯ ಬಗ್ಗೆ ಮಾತನಾಡುವಾಗ ಹೇಗೆ ಇದರ ಬಗ್ಗೆ ಹೇಳಿದಿರೋಕ್ಕೆ ಸಾಧ್ಯವೇ ಇಲ್ಲ. ನಾಡಹಬ್ಬ ಅಂತಲೇ ಪ್ರಸಿದ್ಧವಾಗಿರುವಂತಹ ಮೈಸೂರು ದಸರಾ ಧಾರ್ಮಿಕ ನಂಬಿಕೆ, ರಾಜಪರಂಪರೆ, ಜನಪದ ಕಲೆ ಮತ್ತು ಜನಸಂಭ್ರಮದ ಸುಂದರ ಸಂಗಮ. ದಸರೆ ಅಂದರೆ ಮೈಸೂರಿನ ಬೀದಿಗಳಲ್ಲಿ ಸಂಭ್ರಮದ ಅಲೆ, ಅರಮನೆಯ ದೀಪಾಲಂಕಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ ಕಚೇರಿಗಳು, ಜನಪದ ನೃತ್ಯಗಳು ಮತ್ತು ಮೆರವಣಿಗೆಗಳು ಹಾಗೆಯೇ ಮೈಸೂರಿನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ಇಂಬು ನೀಡುತ್ತವೆ. ವಿಜಯದಶಮಿಯಂದು ನಡೆಯುವ ಜಂಬೂ ಸವಾರಿ ದಸರೆಯ ಪ್ರಮುಖ ಆಕರ್ಷಣೆ. ಅಲಂಕೃತ ಆನೆಗಳು, ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿ, ಜನಪದ ಕಲಾವಿದರು ಮತ್ತು ವಿವಿಧ ಸ್ತಬ್ಧ ಚಿತ್ರಗಳು ನೋಡುಗರ ಮನಸೆಳೆಯುತ್ತವೆ. ದಸರೆಯ ಆಚರಣೆಯ ಹಿಂದೆ ಒಳ್ಳೆಯತನ ಕೆಟ್ಟತನದ ಮೇಲೆ ಜಯ ಸಾಧಿಸುವಂತಹ ಸಂದೇಶ ಇದೆ ಅಲ್ಲ. ನಮ್ಮೊಳಗಿನ ಅಹಂಕಾರ, ಕೋಪ,

ಅಸೂಯೆ ಮತ್ತು ದ್ವೇಷವನ್ನು ಗೆದ್ದು ಒಳ್ಳೆಯತನವನ್ನು ಬೆಳೆಸಿಕೊಳ್ಳುವ ಸಂಕಲ್ಪವು ದಸರೆಯ ಸಾರವಾಗಿದೆ. ಮೈಸೂರು ದಸರಾ ಕೇವಲ ಒಂದು ಹಬ್ಬ ಅಲ್ಲ, ಅದು ಮೈಸೂರಿನ ಗುರುತು, ಕನ್ನಡಿಗರ ಹೆಮ್ಮೆ, ಅಸ್ತಿತ್ವ ಮತ್ತು ನಮ್ಮ ಸಂಸ್ಕೃತಿಯ ಜೀವಂತ ಆಚರಣೆ.

ಕಾಂತಾರ ಲೆಜೆಂಡ್ ಚಾಪ್ಟರ್ ಒನ್ ಚಿತ್ರದ ಹಾಡು ಮೈಮ್ ರಾಮದಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ತ್ರಿಲೋಕ್ ತ್ರಿವಿಕ್ರಮ ಅವರ ರಚನೆ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತದಲ್ಲಿ ಹಾಡು ಪ್ರಸಾರವಾಯಿತು. ಸೈಕೋ ಚಿತ್ರದ ಒಂದು ಹಾಡು ಕೂಡ ಕೇಳಿದ್ರಿ, ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ. ಹರಿಚರಣ್ ಅವರ ಧ್ವನಿ ಕೂಡ ಇತ್ತು, ರಘು ದೀಕ್ಷಿತ್ ಅವರ ರಾಗ ಸಂಯೋಜನೆ ಈ ಹಾಡಿನಲ್ಲಿತ್ತು. ಕೇಳೆ ಚೆಲುವೆ ಅನ್ನುವಂಥ ಹಾಡು ರಂಗೀತರಂಗ ಚಿತ್ರದಿಂದ ಆರಿಸಿಕೊಳ್ಳಲಾಗಿತ್ತು. ವಿಜಯಪ್ರಕಾಶ್, ದೀಪಿಕಾ ಹಾಗೂ ಅನೂಪ್ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ಅನೂಪ್ ಭಂಡಾರಿ. ಏನ್ ಚಂದವೋ ಅನ್ನುವಂಥ ಹಾಡನ್ನು ಕೇಳಿದ್ರಲ್ಲ, ಕಾಂತಾರ ಚಿತ್ರದ ಹಾಡಾಗಿತ್ತು ಅದು, ಮೈಮ್ ರಾಮದಾಸ್ ಅವರ ಧ್ವನಿಯಲ್ಲಿ. ಶಶಿರಾಜ್ ಕವೂರ್ ಅವರ ರಚನೆ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತದಲ್ಲಿ ಹಾಡು ಪ್ರಸಾರವಾಗಿತ್ತು. ಒಂಬತ್ತು ಗಂಟೆ 9:26 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಪರಂಪರೆ ಬಗ್ಗೆ ನಾವು ಒಂದಷ್ಟು ಮಾತನಾಡ್ತಾ ಇದ್ವಿ, ಹಾಡುಗಳು ಕೂಡ ಪ್ರಸಾರವಾಗ್ತಾ ಇವೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ತನ್ನ ವಿಶಿಷ್ಟ ಕಲೆ ಹಾಗೂ ಕರಕುಶಲ ಪರಂಪರೆಯಿಂದ ಮೈಸೂರು ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಮೈಸೂರು ರೇಷ್ಮೆ ಸೀರೆಗಳು ಇದರ ಬಗ್ಗೆ ಹೇಳೋದೇ ಬೇಡ ಅಲ್ವಾ. ತಮ್ಮ ಮೃದುತ್ವ, ಹೊಳಪು ಮತ್ತು ಚಿನ್ನದ ಜರಿಯ ಅಂಚುಗಳಿಗೆ ಹೆಸರುವಾಸಿ. ನಮ್ಮ ನಾಡಿನ ಪ್ರಸಿದ್ಧ ಸಾಂಪ್ರದಾಯಿಕ ಉತ್ಪನ್ನಗಳಲ್ಲಿ ಒಂದು ಅನ್ನುವಂಥ ಹೆಮ್ಮೆ ನಮ್ಮ ಮೈಸೂರು ರೇಷ್ಮೆ ಸೀರೆಗಿದೆ. ಇನ್ನು ಮೈಸೂರು ಸಿಲ್ಕ್ ಅಂದರೆ ಭೌಗೋಳಿಕ ಸೂಚ್ಯಂಕದ ನೋಂದಣಿಯನ್ನು ಕೂಡ ಹೊಂದಿದೆ, ಅಂದರೆ ಹೆರಿಟೇಜ್ ಸೈನ್ ಕೂಡ ಪಡ್ಕೊಂಡಿದೆ. ಮೈಸೂರು ಚಿತ್ರಕಲೆ ಮತ್ತೊಂದು ವಿಶಿಷ್ಟ ಕಲಾ ಪರಂಪರೆ. ದೇವರ ಚಿತ್ರಣ, ಸೂಕ್ಷ್ಮ ರೇಖೆಗಳು, ನೈಸರ್ಗಿಕ ಬಣ್ಣಗಳ ಬಳಕೆ ಮತ್ತು ಚಿನ್ನದ ಹಾಳೆಯ ಅಲಂಕಾರ ಈ ಚಿತ್ರಕಲೆಯ ವಿಶೇಷತೆಗಳು. ಪ್ರತಿಯೊಂದು ಚಿತ್ರದಲ್ಲಿಯೂ ಕಲಾವಿದನ ತಾಳ್ಮೆ, ಭಕ್ತಿ ಮತ್ತು ಸೃಜನಶೀಲತೆ ಕಾಣಸಿಗುತ್ತೆ. ಶ್ರೀಗಂಧದ ಕೆತ್ತನೆ ಮತ್ತು ಮರದ ಕರಕುಶಲ ವಸ್ತುಗಳು ಮೈಸೂರಿನ ಮತ್ತೊಂದು ಹೆಮ್ಮೆ. ಶ್ರೀಗಂಧದ ಸುಗಂಧ ಮತ್ತು ಅದರ ಮೇಲೆ ಮೂಡಿಸುವ ಸೂಕ್ಷ್ಮ ಕೆತ್ತನೆಗಳು ನಮ್ಮ ಕರಕುಶಲ ಕಲಾವಿದರ ನೈಪುಣ್ಯವನ್ನು ತೋರಿಸುತ್ತೆ. ಈ ಕಲೆಗಳನ್ನು ಉಳಿಸೋದು ಅಂತಂದರೆ ಕೇವಲ ಹಳೆಯ ವಸ್ತುಗಳನ್ನು ಸಂರಕ್ಷಿಸೋದಲ್ಲ, ಕಲಾವಿದರ ಬದುಕಿಗೆ ಬೆಂಬಲ ನೀಡೋದು ಮತ್ತು ಈ ಕೌಶಲ್ಯವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋದು ಕೂಡ ಆಗಿದೆ. ಹಾಗಾದರೆ ನಾವೇನು ಮಾಡಬೇಕು ಅಂತಂದರೆ, ಈ ಥರ ಅಪರೂಪದ ಕರಕುಶಲ ವಸ್ತುಗಳನ್ನು ಕೊಂಡುಕೊಂಡು ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಪರಿಚಯ ಮಾಡಿ ಇದು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಇಂತಹ ಅಪರೂಪದ ನೈಪುಣ್ಯತೆಗಳನ್ನು, ಕರಕುಶಲ ವಸ್ತುಗಳನ್ನು ನಾವು ಕಾಪಾಡಿಕೊಳ್ಬಹುದು. ಹಾಗೆಯೇ ಕಲಾವಿದರು ಕೂಡ ಇದರಿಂದ ತಮ್ಮ ಜೀವನೋಪಾಯ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ.

ಮೈಸೂರು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಬೆಳೆತು. ಎಲ್ಲೋ ಒಂದು ವೀಣೆಯ ನಾದ, ಎಲ್ಲೋ ಒಂದು ಹಳೆಯ ಕವಿತೆ, ಒಂದು ಸಾಂಪ್ರದಾಯಿಕ ಚಿತ್ರಕಲೆ, ಇವೆಲ್ಲವೂ ನಮ್ಮ ಪರಂಪರೆಯ ಜೀವಂತ ನೆನಪುಗಳು. ಆಧುನಿಕತೆಯೊಂದಿಗೆ ಮುನ್ನಡೆಯುತ್ತಿದ್ರೂ ಕೂಡ ನಮ್ಮ ಭಾಷೆ, ಸಾಹಿತ್ಯ ಮತ್ತು ಕಲೆಗಳ ಬಗ್ಗೆ ಗೌರವವನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಇನ್ನು ಮೈಸೂರಿನ ಬಗ್ಗೆ ಮಾತನಾಡಿ, ಮೈಸೂರು ಪಾಕಿನ ಬಗ್ಗೆ ಹೇಳದಿದ್ರೆ ಹೇಗೆ? ಎಸ್, ಮೈಸೂರು ಪಾಕು ಮೈಸೂರಿನ ಹೆಸರನ್ನು ದೇಶದಾದ್ಯಂತ ಪರಿಚಯಿಸಿದ, ದೇಶವೇ ಯಾಕೆ ವಿದೇಶದಲ್ಲೂ ಪರಿಚಯಿಸಿದಂತಹ ಪ್ರಸಿದ್ಧ ಸಿಹಿ ತಿನಿಸು ಇದು. ತುಪ್ಪ, ಕಡಲೆ ಹಿಟ್ಟು, ಸಕ್ಕರೆಯಿಂದ ತಯಾರಿಸುವ ಈ ಸಿಹಿ ತನ್ನ ವಿಶಿಷ್ಟ ರುಚಿ ಮತ್ತು ಪರಿಮಳದಿಂದ ಎಲ್ಲರ ಮನ ಗೆದ್ದಿದೆ. ಈಗ ಬೇರೆ ಬೇರೆ ವೆರೈಟಿಯ ಮೈಸೂರು ಪಾಕ್ ಕೂಡ ಬಂದಿದೆ, ಬೆಲ್ಲದಿಂದ ತಯಾರಿಸುವಂಥದ್ದು ಕೂಡ. ಆದರೂ ಕೂಡ ಈ ಒರಿಜಿನಲ್ ಓಜಿ ಮೈಸೂರು ಪಾಕ್ ಇದೆಯಲ್ಲ, ಅದಕ್ಕೆ ಯಾವುದು ಸಮ ಹೇಳಿ. ಇನ್ನು ಮೈಸೂರು ಮಸಾಲೆ ದೋಸೆ ಕೂಡ ಅಷ್ಟೇ ಜನಪ್ರಿಯ. ಗರಿಗರಿಯಾದ ದೋಸೆ, ಮಸಾಲೆಯ ರುಚಿ ಮತ್ತು ಚಟ್ನಿಯೊಂದಿಗೆ ಹಲವರ ನೆಚ್ಚಿನ ತಿಂಡಿ ಅಂತ ಅನಿಸ್ಕೊಂಡಿದೆ. ಹಾಗೆಯೇ ಈ ಸಾಂಪ್ರದಾಯಿಕವಾದ ಫಿಲ್ಟರ್ ಕಾಫಿಯಲ್ಲಿ ಮರೆತ್ರಿ, ಬೆಳಗಿನ ಹೊತ್ತು ಕಾಫಿಯ ಸುವಾಸನೆಯೊಂದಿಗೆ ದಿನವನ್ನು ಆರಂಭಿಸೋದು ಅನೇಕ ಕುಟುಂಬಗಳ ಜೀವನ ಶೈಲಿಯ ಭಾಗ ಕೂಡ. ಮೈಸೂರು ಪಾಕು, ಮೈಸೂರು ಮಸಾಲೆ ದೋಸೆ, ಹಾಗೆಯೇ ಫಿಲ್ಟರ್ ಕಾಫಿ, ಈ ಒಂದು ಕಾಂಬಿನೇಷನ್ ಅಬ್ಬಾ.

ಚಾಮುಂಡಿ ಬೆಟ್ಟ ಮೈಸೂರಿನ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಗುರುತಿನ ಪ್ರಮುಖ ಭಾಗ ಅಂತಾನೆ ಅನ್ಸ್ಕೊಂಡಿದೆ. ಇಲ್ಲಿನ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡದವರೇ ಅಪರೂಪ ಅಂತಾನೆ ಹೇಳಬಹುದು. ಬೆಟ್ಟದ ಮೇಲಿನಿಂದ ಕಾಣುವಂತಹ ಮೈಸೂರಿನ ಸುಂದರ ದೃಶ್ಯ ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ಜಗನ್ಮೋಹನ ಅರಮನೆ ತನ್ನ ಸಾಂಪ್ರದಾಯಿಕ ವಾಸ್ತುಶೈಲಿ ಮತ್ತು ಕಲಾಪರಂಪರೆಗೆ ಪ್ರಸಿದ್ಧವಾಗಿದೆ. ಇದು ಮೈಸೂರಿನ ಐತಿಹಾಸಿಕ ಕಟ್ಟಡಗಳಲ್ಲಿ ಪ್ರಮುಖವಾದುದು. ಇನ್ನು ದೇವರಾಜ ಮಾರುಕಟ್ಟೆ ಇದೆಯಲ್ಲ, ಮೈಸೂರಿನ ಹಳೆಯ ಮಾರುಕಟ್ಟೆ ಸಂಸ್ಕೃತಿಯನ್ನು ಪರಿಚಯಿಸುವಂಥ ಸ್ಥಳ. ಹೂಗಳು, ಹಣ್ಣುಗಳು, ಮಸಾಲೆಗಳು, ಸ್ಥಳೀಯ ವ್ಯಾಪಾರಿಗಳ ಚಟುವಟಿಕೆಗಳು ಮೈಸೂರಿನ ದೈನಂದಿನ ಬದುಕಿನ ಸೊಗಡನ್ನು ತೋರಿಸುತ್ತವೆ. ಇಲ್ಲಿ ಸಿಗದೇ ಇರುವ ವಸ್ತುವೇ ಇಲ್ಲವೇನೋ ಅಂತಲೇ ಹೇಳಬಹುದು. ಇಲ್ಲಿಯ ಈ ಮಾರುಕಟ್ಟೆಯಲ್ಲಿ ತೆಗೆದಂತಹ ಪಟಗಳು, ವಿಡಿಯೋಗಳು ಬಹಳಷ್ಟು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಈಗ ಇಂತಹ ತಾಣಗಳು ಕೇವಲ ಪ್ರವಾಸಿ ಆಕರ್ಷಣೆಗಳಲ್ಲ, ನಮ್ಮ ಇತಿಹಾಸ, ಜನಜೀವನ ಮತ್ತು ಸಂಸ್ಕೃತಿಯ ಸಾಕ್ಷಿಗಳು ಅಂತ ಅನ್ಸ್ಕೊಂಡಿವೆ.

ಈಗಲೂ ಕೂಡ ಮೈಸೂರು ಅಂತಂದ್ರೆ ನಮಗೆ ಎಷ್ಟೋ ಮಂದಿಗೆ, ನಮ್ಮಲ್ಲಿ ಎಷ್ಟೋ ಮಂದಿಗೆ ಬಾಲ್ಯದ ನೆನಪು ತರುತ್ತೆ ಅಲ್ವಾ? ಮೈಸೂರು ಅರಮನೆ ಇರಬಹುದು, ಅಥವಾ ಈಗಲೂ ಕೂಡ ಪಾಲಿಸ್ಕೊಂಡು ಬರ್ತಾ ಇರುವಂತಹ ಎಷ್ಟೋ ಸಂಪ್ರದಾಯಗಳಿರಬಹುದು, ಮೈಸೂರು ದಸರಾ ನೋಡಿದಂತಹ ಒಂದು ಅನುಭವ, ಹಾಗೆಯೇ ನಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ನಾವು ಉಳಿಸ್ಬೇಕು ಅನ್ನುವಂತಹ ಒಂದು ತವಕ. ಯಾಕೆಂದರೆ ನಾವು ಇಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ನೋಡಿ ತಿಳ್ಕೊಂಡ್ವಿ, ಹಾಗೆ ನಾವು ಮುಂಬರುವ ಪೀಳಿಗೆ ಕೂಡ ಇದನ್ನೆಲ್ಲ ನೋಡಿ ಆಸ್ವಾದಿಸಬೇಕು ಅನ್ನುವಂಥ ಒಂದು ಆಲೋಚನೆ ಇವೆಲ್ಲವೂ ಕೂಡ ಬರುತ್ತೆ ಅಲ್ವಾ? ಏಕೆಂದರೆ ಒಂದು ನಗರದ ಪರಂಪರೆ ಅಂತಂದರೆ ಅದರ ಕಟ್ಟಡಗಳಲ್ಲಿ ಮಾತ್ರ ಅಲ್ಲ, ಅಲ್ಲಿನ ಜನರ ನೆನಪುಗಳಲ್ಲಿಯೂ ಕೂಡ ಜೀವಂತವಾಗಿರುತ್ತೆ. ಹಾಗಾಗಿ ಈ ಹಳೆಯ ಕಟ್ಟಡಗಳನ್ನು ಉಳಿಸೋದಷ್ಟೇ ಅಲ್ಲ, ನಮ್ಮ ಭಾಷೆಯನ್ನು ಪ್ರೀತಿಸೋದು, ಹಿರಿಯರನ್ನು ಗೌರವಿಸೋದು, ಕಲಾವಿದರನ್ನು ಪ್ರೋತ್ಸಾಹಿಸೋದು, ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋದು ಕೂಡ ಪರಂಪರೆಯೇ ಅಲ್ವಾ? ಅರಮನೆಗಳು ಕಾಲದ ಸಾಕ್ಷಿಗಳಾಗಿರಬಹುದು, ಆದರೆ ನಮ್ಮ ಸಂಸ್ಕೃತಿ ಜೀವಂತವಾಗಿರೋದು ನಮ್ಮ ನಡೆನುಡಿಗಳಲ್ಲಿ, ನಮ್ಮ ಹಬ್ಬಗಳಲ್ಲಿ, ನಮ್ಮ ಸಂಗೀತದಲ್ಲಿ ಮತ್ತು ಮಾನವೀಯತೆಯಲ್ಲಿ ಅಲ್ವಾ? ಮೈಸೂರು ನಮಗೆ ಕಲಿಸುವಂತಹ ದೊಡ್ಡ ಪಾಠ ಅಂತಂದರೆ ಆಧುನಿಕತೆಯನ್ನು ಸ್ವೀಕರಿಸುತ್ತಲೇ ನಮ್ಮ ಬೇರುಗಳನ್ನು, ನಮ್ಮ ಪರಂಪರೆಗಳನ್ನು ಬಿಡಬಾರದು, ಮರೆಯಬಾರದು ಅನ್ನೋದು. ನಮ್ಮ ಮಣ್ಣಿನ ಸುವಾಸನೆ, ನಮ್ಮ ಭಾಷೆಯ ಸೊಗಡು, ನಮ್ಮ ಸಂಸ್ಕೃತಿಯ ಸೌಂದರ್ಯ ಸದಾ ಉಳಿಯಲಿ. ಮೈಸೂರು ಹೆಮ್ಮೆಯಾಗಿ, ಹೆಮ್ಮರವಾಗಿ ಬೆಳೆದಿದೆ, ಇನ್ನೂ ಹೆಮ್ಮೆಯಾಗಿ ಬೆಳೆಯಲಿ, ಕರ್ನಾಟಕದ ಪರಂಪರೆ ಜಗತ್ತಿನಾದ್ಯಂತ ಬೆಳಗಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಖಂಡಿತವಾಗ್ಲೂ ನಾವು

ನಮ್ಮ ಈ ಅತ್ಯುತ್ತಮವಾದಂತಹ ಅಪರೂಪವಾದಂತಹ ಒಂದು ಪರಂಪರೆಯನ್ನು ಉಳಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಹೆಗಲಿಗಿದೆ. ಇಂತಹ ಒಂದು ಸುಂದರ ನೆನಪುಗಳನ್ನು ನೀಡಿದಂತಹ ನಮ್ಮ ಮೈಸೂರಿಗೆ ಖಂಡಿತವಾಗ್ಲೂ ಧನ್ಯವಾದಗಳನ್ನು ತಿಳಿಸಲೇಬೇಕು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಮ್ಮ ನಾಡಿನ ಸೊಗಡು, ನಮ್ಮ ಪರಂಪರೆಯ ಬಗ್ಗೆ ಒಂದಷ್ಟು ಮಾತು ಮಾಹಿತಿ, ಜೊತೆಗೆ ಒಂದಷ್ಟು ಜಾನಪದ ರೀತಿ ಇರುವಂತಹ ಹಾಡುಗಳನ್ನು ಕೂಡ ಕೇಳಿದ್ವಿ. ನಮ್ಮ ಮಣ್ಣು ಇದು, ನಮ್ಮ ನೆಲ ಇದು, ನಮ್ಮ ಜಲ ಇದು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯ ಸೌಂದರ್ಯ ಹೀಗೆ ಸದಾಕಾಲ ಇರಬೇಕು. ನಮ್ಮ ಮೈಸೂರು ಹೀಗೆ ಎಷ್ಟೋ ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಮೈಸೂರೆಗೊಳ್ತಾನೆ ಇರಬೇಕು. ನಮ್ಮ ನಾಡಿನ ಪರಂಪರೆ ಜಗತ್ತಿನಾದ್ಯಂತ ಬೆಳಗಬೇಕು ಅನ್ನುವಂತಹ ಒಂದು ಆಶಯದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ.

ಎಸ್, ಎಲ್ಲೆಲ್ಲೂ ನಗೆಯ ಪನ್ನೀರು ಹೀಗೆ ಇರಲಿ ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಳ್ತಾ ಇದೆ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ರಶ್ಮಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವರಾತ್ರಿ ಹಬ್ಬದ ಮೂರನೇ ದಿನವಾದ ಇಂದು ಈ ಶುಭ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನವರಾತ್ರಿಯ ಮೂರನೇ ದಿನವನ್ನು ಧೈರ್ಯ, ಶಾಂತಿ ಮತ್ತು ದಿವ್ಯಶಕ್ತಿಯ ಸಂಕೇತವಾಗಿರುವಂತಹ ಶಕ್ತಿ ದೇವತೆ ಚಂದ್ರಘಂಟಾ ದೇವಿಯ ಆರಾಧನೆಗೆ ಸಮರ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಮತ್ತು ಪರಿಸರ ಸ್ನೇಹಿ ಉಕ್ಕು ವಲಯವನ್ನು ನಿರ್ಮಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ರಾಷ್ಟೀಯ ಉಕ್ಕು ನೀತಿ ವಿಷನ್ 2047 ಕರಡನ್ನು ಸಿದ್ದಪಡಿಸಿದೆ. ದೇಶದ ಬೆಳೆಯುತ್ತಿರುವ ಅಗತ್ಯಗಳನ್ನು ಪೂರೈಸುವ ಈ ನೀತಿ ತಲಾ ಉಕ್ಕಿನ ಬಳಕೆಯನ್ನು ಪ್ರಸ್ತುತ 116 ಕೆಜಿಯಿಂದ 302 ಕೆಜಿಗೆ ಮತ್ತು ರಫ್ತನ್ನು 405 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಪರಿಶೀಲನೆ ನಡೆಸುತ್ತಿರುವ ಜಂಟಿ ಸಂಸದೀಯ ಸಮಿತಿಯ ಸಭೆಯು ನವದೆಹಲಿಯ ಸಂಸತ್ ಭವನದಲ್ಲಿ ನಿನ್ನೆ ನಡೆಯಿತು. ಸಭೆಯಲ್ಲಿ ಮಸೂದೆಯ ನಿಯಮಾವಳಿಗಳನ್ನು ಪರಿಶೀಲಿಸಿ 2026 ಚಳಿಗಾಲದ ಅಧಿವೇಶನದ ಮೊದಲ ವಾರದ ಒಳಗೆ ಸಂಸತ್ತಿಗೆ ವರದಿ ಸಲ್ಲಿಸಲು ನಿರ್ಧರಿಸಲಾಗಿದೆ. ಭಾರತ ಮತ್ತು ಬ್ರಿಟನ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು 2030 ವೇಳೆಗೆ ದ್ವಿಗುಣಗೊಳಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಭಾರತ ಬ್ರಿಟನ್ ಜಂಟಿ ಆರ್ಥಿಕ ಮತ್ತು ವ್ಯಾಪಾರ ಸಮಿತಿಯ 14ನೇ ಅಧಿವೇಶನದ ವ್ಯವಹಾರ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ 2026-27 ಸಾಲಿನ ಚೆಸ್ ಕ್ರೀಡಾಕೂಟವನ್ನು ಇಂದು ಮತ್ತು ನಾಳೆ ಹಾಸನ ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ರಾಜ ವೀರ ಮದಕರಿ ನಾಯಕ ಜಯಂತ್ಯುತ್ಸವವನ್ನು ಇಂದು ಚಿತ್ರದುರ್ಗ ನಗರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ವಿವಿಧ ಜಾನಪದ ಕಲಾತಂಡ ಮತ್ತು ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ಜರುಗಲಿದೆ. ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಘುಮೂರ್ತಿ ವಹಿಸಲಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಂಸದ ಗೋವಿಂದ ಎಂ ಕಾರಜೋಳ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದೇ 20-25 ಫೀಬಾ ಮಹಿಳಾ ಬಾಸ್ಕೆಟ್ಬಾಲ್ ಲೀಗ್ ಏಷ್ಯಾ 2026 ಪಂದ್ಯಗಳು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಈ ಪ್ರತಿಷ್ಠಿತ ಕ್ರೀಡಾಕೂಟದ ಆತಿಥ್ಯವನ್ನು ಕರ್ನಾಟಕ ವಹಿಸಲಿದೆ.

ಇಂದು ಜಪಾನ್, ಚೀನಾ, ದಕ್ಷಿಣ ಕೊರಿಯಾ, ಚೈನೀಸ್ ತೈಪೆ, ಫಿಲಿಪೈನ್ಸ್ ಹಾಗೂ ಭಾರತ ತಂಡಗಳು ಏಷ್ಯನ್ ಚಾಂಪಿಯನ್ ಪಟ್ಟ ಧರಿಸಲು ಸೆಣಸಾಟ ನಡೆಸಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. 10:02:40 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಗಾಂಧಿನಗರ ಚಿತ್ರದ ಈ ಹಾಡು ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ. ಜಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇದೆ.

0: ಜಮನಾಗಿ ಇವನ ತಕಲಿ ತಕಲಿ ತಕಲಿ ತಾಜಾ ಮಾಲು
1: ಇಲ್ಲ ತಂಗ್ಳು ಮಾಲು
0: ತಾಜಾ ಮಾಲು
1: ಮಾರಿಗೆ 60
0: 50
1: ಇಲ್ಲೂ 50
0: ಇಲ್ಲ 40
1: 50
0: 40
1: 50
0: 40
1: 50 50 50
0: ಏನಿದೆಲ್ಲ
1: ಕಾಂಪಿಟೇಷನ್ ವ್ಯಾಪಾರ

0: ಬೆಂಗಳೂರು ಸಂಪಿಗೆ,
1: ಮೈಸೂರು ಮಲ್ಲಿಗೆ.
2: ಬೆಂಗಳೂರು ಸಂಪಿಗೆಯೋ ಮೈಸೂರು ಮಲ್ಲಿಗೆಯೋ, ಒಟ್ಟಾರೆ ಹೂಗಳ ಈ ಒಂದು ಸಡಗರ ಸಂಭ್ರಮ ಎಲ್ಲೆಡೆ ಕಾಣ್ತಾ ಇದೆ. ಅದರಲ್ಲೂ ನಮ್ಮ ಬೆಂಗಳೂರು ಮೈಸೂರಿನಲ್ಲಂತೂ ಬಹಳ ಸುಂದರವಾದ ದೃಶ್ಯಗಳನ್ನು ನೀವು ಕಾಣಬಹುದು. ಹಾಗಾಗಿ ಇಂದಿನ ನಮ್ಮ ಓಲ್ಡ್ ಇಸ್ ಗೋಲ್ಡ್ನಲ್ಲೂ ಕೂಡ ಈ ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಂಡು ಕಿವಿಯ ತುಂಬ ಈ ನಾದವನ್ನು ಕೇಳೋಣ ಅಂತ ಹೇಳಿ ಹೂಗಳ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ನೀ ಮುಡಿದ ಮಲ್ಲಿಗೆ ಹೂವು ಆಯಿತು ಗಾಂಧಿನಗರ ಚಿತ್ರದ್ದು, ಇನ್ನು ಬೆಂಗಳೂರು ಸಂಪಿಗೆ ಅಂತ ಈಗಷ್ಟೇ ಬಂತಲ್ಲ ಹಾಡು, ಆ ಹಾಡು ಬಾಂಧವ್ಯ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಗೂ ಜ್ಯೋತಿ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ಸೋರಟ್ ಅಶ್ವಥ್ ಅವರ ರಚನೆ, ಆರ್ ರತ್ನ ಅವರ ಸಂಗೀತ ಇತ್ತು. ಇನ್ನೊಂದು ಸಂಪಿಗೆಯ ಹಾಡು ಅಂತಂದರೆ ಉಪಾಸನೆ ಚಿತ್ರದ್ದು, ಬಿ ಕೆ ಸುಮಿತ್ರ ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಇದೆ.

ಸೋಲಮಂಗಲಂ ರಾಜಲಕ್ಷ್ಮಿ ಅವರ ಧ್ವನಿಯಲ್ಲಿ ಚಿನ್ನದ ಗೊಂಬೆ ಚಿತ್ರದ ಹಾಡು ಪ್ರಸಾರವಾಯಿತು. ವಿಜಯ ನರಸಿಂಹ ಅವರು ಬರೆದಂತಹ ಹಾಡಿದು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಇನ್ನು ಪಿ ಲೀಲಾ ಅವರು ಹಾಡಿರುವಂತಹ ಸತೀಶಕ್ತಿ ಚಿತ್ರದ ಹಾಡು ಕೂಡ ಕೇಳೋಣ ಅಲ್ವಾ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ. ಇದು ಕೂಡ ಬಹಳ ಅಪರೂಪದ ಹಾಡು ಅಂತಾನೆ ಹೇಳ್ಬೋದು.

0: ಹತ್ತು ಗಂಟೆ 30:35 ಈ ಸಮಯದಲ್ಲಿ ಹೂಗಳ ಸುಗಂಧವನ್ನು ಆಸ್ವಾದಿಸ್ತಾ ಪರಿಮಳವನ್ನು ಅನುಭವಿಸ್ತಾ ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದೀರಾ. ಎಸ್, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಬಂಗಾರದ ಮನುಷ್ಯ ಚಿತ್ರದ ಹಾಡು ಕೂಡ ಪ್ರಸಾರವಾಯಿತು. ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ, ಚಿವುದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು ಈ ಹಾಡಿಗೆ.

ಈಗ ಪ್ರಸಾರವಾದಂತಹ ಹಾಡು ಕಲ್ಲು ಸಕ್ಕರೆ ಚಿತ್ರದ್ದು. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದ್ರು. ವಿಜಯ ನರಸಿಂಹ ಅವರ ರಚನೆ, ಎನ್ ಎಸ್ ತ್ಯಾಗರಾಜನ್ ಅವರ ರಾಗ ಸಂಯೋಜನೆ ಈ ಹಾಡಿಗಿತ್ತು. ಇನ್ನು ಮಂದಾರ ಹೂಗಳ ಬಗ್ಗೆ ಕೂಡ ಪ್ರಸಾರವಾಗಬೇಕಲ್ವಾ, ಹಾಗಾಗಿ ಆಲೆಮನೆ ಚಿತ್ರದ ಈ ಹಾಡನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ದೊಡ್ಡರಂಗೇಗೌಡ ಅವರ ರಚನೆ, ಅಶ್ವಥ್ ವೈದ್ಯ ಅವರ ಸಂಗೀತ. ಮತ್ತೊಂದು ಮಂದಾರ ಹೂ ಹಾಡು ರಂಗನಾಯಕಿ ಚಿತ್ರದ್ದು, ಅದು ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರಸಾರವಾಗ್ತಾ ಇದೆ.

ರಂಗನಾಯಕಿ ಚಿತ್ರದ ಹಾಡನ್ನ ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ವಿಜಯ ನರಸಿಂಹ ಅವರು ಬರೆದಂತಹ ಹಾಡಿಗೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ಈಗ ಹೂವಿನ ಹಾಡುಗಳಲ್ಲಿ ಎರಡು ಹಾಡುಗಳು ಪ್ರಸಾರವಾಗ್ತಾ ಇವೆ. ಯಾವುದು ಅಂದ್ರೆ ನೈದಿಲೆ. ನೈದಿಲೆ ಅಂತಂದ್ರೆ ವಾಟರ್ ಲಿಲಿ ಅಂತ ಹೇಳ್ತಾರಲ್ಲ, ನೋಡೋದಿಕ್ಕೆ ತಾವರೆ ತರಾನೇ ಇರುತ್ತೆ, ಆದ್ರೆ ತಾವರೆ ಅಲ್ಲ, ವಾಟರ್ ಲಿಲಿ ಅಂತ ಹೇಳ್ತಾರೆ. ನೈದಿಲೆ ಹಾಡುಗಳು ಎರಡು ಪ್ರಸಾರವಾಗ್ತಾ ಇವೆ. ಒಂದು ಬಡವರ ಬಂಧು ಚಿತ್ರಕ್ಕಾಗಿ ಪಿ ಸುಶೀಲ ಅವರು ಹಾಡಿರುವಂತಹ ಹಾಡಿದ್ದು, ಜಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ. ಮತ್ತೊಂದು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸೇಡಿನ ಸಂಚು ಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತದಲ್ಲಿ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್.

ಹೂವಿನ ಪರಿಮಳದ ಹಳೆಯ ಹಾಡುಗಳ ಕಾರ್ಯಕ್ರಮ ಇಂದು ಓಲ್ಡ್ ಇಸ್ ಗೋಲ್ಡ್ನಲ್ಲಿ. ಇಂದಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಪ್ರಸಾರವಾಗ್ತಾ ಇದೆ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ಹಾಡು, ಮಾಧವಪೇಟಿ ಸತ್ಯಂ ಅವರ ಧ್ವನಿಯಲ್ಲಿದೆ. ಚಿ ಸದಾಶಿವಯ್ಯನವರ ರಚನೆ, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯ 11 ಗಂಟೆ. ಇದೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ 2026-27 ಸಾಲಿಗೆ ಭಾರತದ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಜುಲೈನಲ್ಲಿ ಅಂದಾಜಿಸಲಾಗಿದ್ದ 6.4% ಶೇಕಡ 7 ಏರಿಸಿದೆ. ದೇಶೀಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಮತ್ತು ಸೇವಾ ವಲಯದ ಚಟುವಟಿಕೆಗಳ ಪ್ರಗತಿಯಿಂದಾಗಿ ಆರ್ಥಿಕತೆ ನಿರೀಕ್ಷೆಗಿಂತ ಹೆಚ್ಚಿನ ವೇಗವನ್ನು ಕಾಯ್ದುಕೊಂಡಿರುವುದೇ ಈ ಪರಿಷ್ಕರಣೆಗೆ ಕಾರಣ ಎಂದು ಐಎಂಎಫ್ ತಿಳಿಸಿದೆ. ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಮತ್ತು ಜಿಲ್ಲಾಡಳಿತದ ವತಿಯಿಂದ 2026 ಸಾಲಿನ ನಾಡಹಬ್ಬದ ಪ್ರಯುಕ್ತ ಕೃಷ್ಣರಾಜಸಾಗರ ಬೃಂದಾವನ ಉದ್ಯಾನವನದಲ್ಲಿ ಇದೇ 16-21 ಕಾವೇರಿ ಆರತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ. ಅಲ್ಪಸಂಖ್ಯಾತ ಉದ್ಯಮಿಗಳಿಗೆ ಎಲಿವೇಟೆಡ್ ಮೈನಾರಿಟೀಸ್ ಯೋಜನೆಯಡಿ 50 ಲಕ್ಷ ರೂಪಾಯಿವರೆಗೆ ಅನುದಾನ ಮತ್ತು ಡಿಪ್ಟೆಕ್ ನವೋದ್ಯಮಗಳಿಗೆ ಎಲಿವೇಟ್ ನೆಕ್ಸ್ಟ್ ಯೋಜನೆಯಡಿ 1 ಕೋಟಿ ರೂಪಾಯಿವರೆಗೆ ಆರ್ಥಿಕ ನೆರವು ನೀಡಲಾಗುವುದು. ಎರಡು ಯೋಜನೆಗಳಿಗೆ 13 ಅಕ್ಟೋಬರ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13 ಆಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಗೆ ನುಸುಳಲು ಯತ್ನಿಸುತ್ತಿದ್ದಾಗ ನಿಯಂತ್ರಣ ರೇಖೆ ಬಳಿ ಸಂಭವಿಸಿದ ನೆಲಬಾಂಬ್ ಸ್ಫೋಟದಲ್ಲಿ ಲಷ್ಕರ್ ಎ ತೈಬಾದ ಉನ್ನತ ಕಮಾಂಡರ್ ಸೇರಿದಂತೆ 4 ಭಯೋತ್ಪಾದಕರು ಹತರಾಗಿದ್ದಾರೆ. ಬಡತನ ನಿರ್ಮೂಲನೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಸುಸ್ಥಿರ ಅಭಿವೃದ್ದಿ ಗುರಿಗಳ ಅನುಷ್ಠಾನವನ್ನು ತ್ವರಿತಗೊಳಿಸಲು ಹಣಕಾಸು ಲಭ್ಯತೆ, ತಂತ್ರಜ್ಞಾನ ವರ್ಗಾವಣೆ ಮತ್ತು ಸಾಮರ್ಥ್ಯ ವರ್ಧನೆಯನ್ನು ಹೆಚ್ಚಿಸಬೇಕೆಂದು ಸುಸ್ಥಿರ ಅಭಿವೃದ್ದಿಯ ಕುರಿತಾದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2 ಸಮಿತಿಯ ಚರ್ಚೆಯಲ್ಲಿ ಭಾರತ ಕರೆ ನೀಡಿದೆ. ಮಡಿಕೇರಿಯಲ್ಲಿ 3ನೇ ವರ್ಷದ ಕಾಫಿ ದಸರಾ ಅಂಗವಾಗಿ 54 ಮಳಿಗೆಗಳಲ್ಲಿ ಕಾಫಿಯ ವೈವಿಧ್ಯತೆಯ ಪ್ರದರ್ಶನಕ್ಕೆ ಇಂದು ಸಂಜೆ ಚಾಲನೆ ದೊರೆಯಲಿದೆ. ಕಾಫಿ ದಸರಾದೊಂದಿಗೆ ಕವಿಗೋಷ್ಠಿ, ಕ್ರೀಡಾಕೂಟ, ಜನಪದ ದಸರಾ, ಮಕ್ಕಳ ದಸರಾ, ಯುವ ದಸರಾ ಕಾರ್ಯಕ್ರಮಗಳು ಕೂಡ ಆಯೋಜಿತವಾಗಿವೆ. ಹಿರಿಯ ಫಾರ್ಮಸಿ ಶಿಕ್ಷಣ ತಜ್ಞರನ್ನು ಗೌರವಿಸಲು ಫಾರ್ಮಸಿ ವೃತ್ತಿಯಲ್ಲಿ ಕನಿಷ್ಠ 25 ವರ್ಷಗಳ ಅನುಕರಣೀಯ ಸೇವೆ ಸಲ್ಲಿಸಿರುವ ಆಯ್ದ ಶಿಕ್ಷಕರಿಗೆ ಇದೇ 27 ಫಾರ್ಮರತ್ನ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಭಾರತೀಯ ಫಾರ್ಮಸಿ ಮಂಡಳಿ ಅಧ್ಯಕ್ಷರು ತಿಳಿಸಿದ್ದಾರೆ. ಜಪಾನ್ನಲ್ಲಿ ನಾಳೆಯಿಂದ ಪ್ರಾರಂಭವಾಗಲಿರುವಂತಹ ಪ್ರತಿಷ್ಠಿತ ಪ್ಯಾರಾ ಏಷ್ಯನ್ ಗೇಮ್ಸ್ನ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ವಿಭಾಗದಲ್ಲಿ ಧಾರವಾಡದ ಕಲಘಟಗಿ ತಾಲೂಕಿನ ಕುರ್ವಿನಕೊಪ್ಪ ಗ್ರಾಮದ ಪ್ಯಾರಾಶೂಟರ್ ರಾಕೇಶ್ ನಿಡಗುಂದಿ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ಮಾತು ಪ್ರಸಾರ ಮಧ್ಯಾಹ್ನ 12 ಸುದ್ದಿ ಮುಖ್ಯಾಂಶಗಳು ಸಂಜೆ 1:00 ಗಂಟೆಗೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: पीसीपीएनडीटी कानून के विभिन्न प्रावधानों के तहत लिंग जांच करने और करवाने वालों को 3 से 5 साल तक की कैद और जुर्माने की सजा है. स्वास्थ्य एवं परिवार कल्याण मंत्रालय भारत सरकार द्वारा जनहित में जारी.
2: ಸ್ನೇಹಿತರ ರೇಡಿಯೋ ಸಮಯವಾಗಿದೆ 11:03:58. ಈ ಹೊತ್ತಿನಲ್ಲಿ ನಾವು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು. ಈ ಒಂದು ಕಾರ್ಯಕ್ರಮದ ಮೊದಲ ಹಾಡಾಗಿ, ಮೊದಲ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೇವೆ 2017 ತೆರೆ ಕಂಡ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಮಿದುನ್ ಮುಕುಂದನ್. ಈ ಒಂದು ಹಾಡಿಗೆ ಸಾಹಿತ್ಯವನ್ನು ನೀಡಿರುವವರು ವಿ ಎಂ ಪ್ರಸನ್ನ ಅವರು ಹಾಗೂ ಮಿದುನ್ ಮುಕುಂದನ್ ಅವರ ಸಂಗೀತವಿದೆ.

ಹೌದು ಸ್ನೇಹಿತರೆ, ಇನ್ನೂ ಬಹಳಷ್ಟು ಹಾಡು ಬಾಕಿ ಇದೆ, ನೀವು ಕೇಳೋದಿದೆ. ಇದೀಗ ನೀವು ಕೇಳಿದಂತಹ ಹಾಡು ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರು ಸಂಗೀತ ನೀಡಿ ಹಾಡಿರುವಂತಹ ಹಾಡು ಇದು. ಮುಂದಿನ ನಿಲ್ದಾಣ ಚಿತ್ರದಿಂದ ಆಯ್ಕೆ ಮಾಡಲಾಗಿತ್ತು. ದ ವಿಲನ್ ಚಿತ್ರದ ಹಾಡು ಪ್ರಸಾರ ಮಾಡ್ತಾ ಇದ್ದೇವೆ. ಅರ್ಮನ್ ಮಲ್ಲಿಕ್, ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಪ್ರೇಮ್ ಅವರ ಸಾಹಿತ್ಯ, ಅರ್ಜುನ್ ಜನಿ ಅವರ ಸಂಗೀತವಿದೆ.

ಸ್ನೇಹಿತರೆ, ಗಜರಾಮ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಶ್ರೇಯ ಘೋಷಾಲ್ ಅವರು ಹಾಗೂ ಶಾನವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಲುಗಳಿಗೆ ಮನೋಮೂರ್ತಿಯವರ ಸಂಗೀತವಿದೆ.

ಸ್ನೇಹಿತರೆ, ನವೀಲಿನಗರಿ ಕೃಷ್ಣನ ಹಾಡೊಂದನ್ನು ಕೇಳಿದ್ರಿ. 19th century ಚಲನಚಿತ್ರದಿಂದ ಶಶಿಕಲಾ ಸುನೀಲ್ ಹಾಗೂ ಸಂಗಡಿಗರು ಹಾಡಿದಂತಹ ಗೀತೆಗೆ ಅಕ್ಷಯ್ ಮೂರ್ತಿಯವರ ಸಾಹಿತ್ಯವಿದೆ, ಎಂ ಜಯಚಂದ್ರನ್ ಅವರ ಸಂಗೀತವಿದೆ.

ಸ್ನೇಹಿತರೆ, ಮುಗುಳು ನಗೆ ಚಿತ್ರದ ಹಾಡೊಂದನ್ನು ಕೇಳಿದ್ರೆ ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ಖಾತೆಗೆ ನನ್ನನ್ನು ಸೇರಿಸಿ ಎನ್ನುವಂಥ ಹಾಡು ಪ್ರಸಾರ ಆಗ್ತಾ ಇದೆ. ಟ್ರಿಪಲ್ ರೈಡಿಂಗ್ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಹಾಗೂ ಸಾರಸ್ ಚಂದ್ರಿಕಾ ಅವರು ಕೂಡ ಧ್ವನಿಗಳಿಸಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸಾಯಿ ಕಾರ್ತಿಕ್ ಅವರ ಸಂಗೀತ.

ಸ್ನೇಹಿತರೆ, ಕೇಳ್ತಾ ಇದ್ರಿ ಹೊಸ ಹಾಡು, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಒಂದು ಸಂಭ್ರಮವನ್ನ ಕೇಳಿದ್ರಿ. ಟ್ರಿಪಲ್ ರೈಡಿಂಗ್ ಚಿತ್ರದ ಹಾಡಿನೊಂದಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಯಿತು.

ಹೌದಲ್ವಾ, ಈ ಒಂದು ಹೊಸ ಹೊಸ ಜಗತ್ತುಗಳಿಗೆ ನಾವು ನಿಮ್ಮನ್ನ ಹೇಗೆ ಪರಿಚಯ ಮಾಡ್ತೀವಿ? ಒಂದು ಚಲನಚಿತ್ರ ಆ ಹಾಡುಗಳ ಮುಖೇನ, ಆ ಹಾಡುಗಳನ್ನ ಮಧ್ಯ ಮಧ್ಯ ಇಟ್ಕೊಂಡು ಮಾಹಿತಿ ಮನರಂಜನೆ ಈ ರೀತಿ ನೀಡ್ತೀವಿ.

ಹೌದಾ? ಹೀಗಿರುವಾಗ ಇಂತಹ ಒಂದು ಮಾಹಿತಿ ಮನರಂಜನೆಗಳನ್ನು ಮರುಸೃಷ್ಟಿಸುವಂತಹ ಆ ಒಂದು ವಿಷಯ ವಸ್ತು, ಈ ಒಂದು ವಿಷಯವನ್ನು ಇಟ್ಕೊಂಡು ಮರುಸೃಷ್ಟಿಗೆ ಬೇಕಾದ ವ್ಯಕ್ತಿ ವಸ್ತುಗಳು ಅನೇಕ. ಸಿನಿಮಾದಲ್ಲಿ ಮುಖ್ಯವಾಗಿ ಹೇಗೆ ಅಂತಂದರೆ, ಒಂದು ಘಟನಾವಳಿ, ವಿಷಯ, ವಿಸ್ಮಯ, ಸನ್ನಿವೇಶ, ಅದ್ಭುತ, ಹೀಗೆ ಜೀವನದ ಅನೇಕ ಮಜಲುಗಳನ್ನು ಮರುಸೃಷ್ಟಿಸಿ ಅದನ್ನು ಕ್ರೋಢೀಕರಿಸಿ ತಂತ್ರಜ್ಞಾನದಿಂದ ಸಂಗ್ರಹಿಸಿ ಉಣಬಡಿಸುವ ವಿಸ್ತಾರ ಕಲೆಯೇ ಚಲನಚಿತ್ರ. ಹೌದು ಅಂತೀರಾ? ಈ ಚಲನಚಿತ್ರ ಸೇರಿದಂತೆ ಕಲೆಯ ಅನೇಕ ರೂಪಗಳನ್ನು ಅನೇಕ ರೀತಿಗಳಲ್ಲಿ ಮಾಡಿದಂತಹ ಕಲಾ ಸಾಧಕರನ್ನು ಹಾಗೂ ಕಲೆಯನ್ನು ಸಂಭ್ರಮಿಸುವವರನ್ನು ಪರಿಚಯ ಮಾಡಿಸುವಂತಹ ಕಾರ್ಯಕ್ರಮ ಕಲಾಭಾರತಿ. ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈ ಒಂದು ಸಂಗೀತದ ಆ ಒಂದು ಸಾಲು ನಮಗೆ ನೆನಪು ಮಾಡಿದ್ದು ನಮ್ಮೂರ ಮಂದಾರ ಹೂವೆ ಎನ್ನುವಂತಹ ಸಾಲನ. ಹೌದಾ? ಹಾಗಿದ್ರೆ ಇಂದಿನ ನಮ್ಮ ಕಲಾಭಾರತಿಯ ಆ ಒಂದು ಪ್ರತಿಭೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಆ ಒಂದು ಪೋಷಕ ಪಾತ್ರ ಅಂದರೆ ಹೌದು.

ಸ್ನೇಹಿತರೆ, ಹೀಗಿರುವಾಗ ಚಿತ್ರದ ಮರುಸೃಷ್ಟಿ ನಾವು ಮಾಡ್ತೀವಿ ಅಂತ ಹೇಳಿದಾಗ ಓರ್ವ ನಾಯಕ ಅಥವಾ ನಾಯಕಿ ಇದ್ರೆ ಆಗಲ್ಲ ಅಲ್ವಾ? ವ್ಯಕ್ತಿ ವಸ್ತುಗಳು ಅನೇಕ ಬೇಕು. ಸಿನಿಮಾದಲ್ಲಿ ಮುಖ್ಯವಾಗಿ ಹೆಸರು ಮಾಡೋರು ತೆರೆ ಮೇಲೆ ಕಾಣುವಂತಹ ನಾಯಕ ನಾಯಕಿ ಖಳನಾಯಕರೇ ಆದರೂ ಕೂಡ ಇವರನ್ನ ಕಥಾ ಚೌಕಟ್ಟಿನಲ್ಲಿ ಕಾಯ್ದುಕೊಂಡು ಹೋಗಲು ಅನೇಕ ಪಾತ್ರಗಳು ಬೇಕು. ಹಾಗಿರುವಾಗ ಸಿನಿಮಾ ಎಂಬ ಹೋದಾನಿಯನ್ನ ಅಂದವಾಗಿಸುವ ಹೂಗಳು, ಪೋಷಕ ಪಾತ್ರಗಳು, ಸಹನಟರು, ಹಾಸ್ಯ ಕಲಾವಿದರು. ಕನ್ನಡ ಚಿತ್ರರಂಗದ ಹೆಸರಾಂತ ಹಾಸ್ಯ ಕಲಾವಿದ ಸಹನಟ ಸಂಕೇತ್ ಕಾಶಿ ಇಂದಿನ ಕಲಾಭಾರತಿಯ ಕಲಾ ತಾರೆಯಾಗಿ ಮಿನುಗಲಿದ್ದಾರೆ. ಸಂಕೇತ್ ಕಾಶಿ ಅವರ ಕುರಿತಾದಂತಹ ಕಲಾಭಾರತಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ.

ನಾಡು ಅಲ್ವಾ, ಕರುನಾಡಿಗೆ ರಾಷ್ಟ್ರಕವಿ ಕುವೆಂಪು ಅವರನ್ನು ನೀಡಿದ ಜಿಲ್ಲೆ ಶಿವಮೊಗ್ಗ. ಅದೇ ಜಿಲ್ಲೆಯ ಕಲಾ ಕುಸುರಿ ಕಾಶಿಯವರು. ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ರಂಗತಂಡ ಸಂಕೇತ್ ಇದರಲ್ಲಿ ಒಬ್ಬರಾಗಿದ್ದರು ಕಾಶಿ. 80-90 ದಶಕದಲ್ಲಿ ಚಿತ್ರರಂಗ ಪ್ರವೇಶಿಸಿದಾಗ ಪ್ರವರ್ಧಮಾನದಲ್ಲಿದ್ದಂಥ ನಿರ್ದೇಶಕರು ನಟರು ಕಾಶಿನಾಥ್ ಅವರು. ಆ ವೇಳೆಯಲ್ಲಿ ಈ ಹಾಸ್ಯನಟ ಕಾಶಿಯವರು ಸಂಕೇತ್ ಕಾಶಿಯಾಗಿ ಗುರುತಿಸಲ್ಪಟ್ಟರು. ಹೀಗಿರುವಾಗ 1980 ಸುಮಾರಲ್ಲಿ ಇವರು ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರು. ಮಕ್ಕಳಿರಲವ ಮನೆ ತುಂಬ ಚಲನಚಿತ್ರ 1984 ತೆರೆ ಕಾಣ್ತು, ಅದರಲ್ಲಿ ಕಾಣಿಸ್ಕೊಂಡ್ರು. ಹೀಗಿರುವಾಗ ಪಂಚಮ ವೇದ ಚಿತ್ರದಲ್ಲಿ ಕೂಡ ಇವರೊಂದು ಬಹುಮುಖ್ಯ ಪಾತ್ರದಲ್ಲಿ ನಾವು ಕಾಣ್ತೇವೆ. 1989 ಸಂಕೇತ್ ಕಾಶಿ ಚಿತ್ರರಂಗಕ್ಕೆ ಅಧಿಕೃತ ಪಾದಾರ್ಪಣೆ ಮಾಡಿರ್ತಾರೆ. ಸುಮಾರು 100 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸಹಜ ಅಭಿನಯದಿಂದ ಕಾಶಿ ಸಾಲು ಸಾಲಾದ ಚಿತ್ರಗಳಲ್ಲಿ ಅವಕಾಶ ಪಡೆಯುತ್ತಾರೆ.

ಏನಿದು ಸಂಕೇತ್ ಕಾಶಿ ಅವ್ರು ಹೇಳುವಾಗ ಅಣ್ಣಯ್ಯ ಚಿತ್ರದ ಹಾಡು ಬರ್ತಾ ಇದೆ ಅಂತ, ಹೌದಲ್ವಾ? 1993 ಅಣ್ಣಯ್ಯ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರ ಆತ್ಮೀಯ ಸಂಗಡಿಗನಾಗಿ ಕಾಣಿಸಿಕೊಂಡ್ರು ಸಂಕೇತ್ ಕಾಶಿ. ಹಳ್ಳಿಯ ಮುಗ್ಧ ಪಾತ್ರದಿಂದ ನೋಡುಗರಿಗೆ ಇಷ್ಟ ಆದರೂ ಕೂಡ ಅದೇ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ.

ಎಂತ ಅಮೋಘವಾದ ಸಾಲುಗಳಲ್ವಾ? ಹೌದು, ಒಂದು ಚಿತ್ರ ಅಂದ ತಕ್ಷಣ ನಮಗೆ ನಾಯಕ ನಾಯಕಿಯರೇ ನೆನಪಾಗೋದು ಮೊದಲಿಗೆ. ಆನಂತರ ಆ ಒಂದು ಪೋಷಕ ಪಾತ್ರಗಳಿರುತ್ತಲ್ಲ, ಆ ಚಿತ್ರನ ಆಪ್ತವಾಗುವಂತೆ ಮಾಡಿರ್ತವೆ. ಹೌದು ಅಂತೀರಾ? ಅಂತಹ ನಟರಾದಂತಹ ಸಂಕೇತ್ ಕಾಶಿ ಅವರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಪಿ ಎಚ್ ವಿಶ್ವನಾಥ್ ಅವರು ನಿರ್ದೇಶಿಸಿದ ರಂಗೋಲಿ ಚಿತ್ರದಲ್ಲಿ ಇವರದ್ದು ಮೆಳ್ಳಗಳ್ಳಿನ ಗಣ್ಣಿನ ಬಸ್ ಕ್ಲೀನರ್ ಪಾತ್ರ. ಈ ಒಂದು ಚಿತ್ರದಲ್ಲಿ ಈ ಒಂದು ಆ ಒಂದು ಬಸ್ ಕ್ಲೀನರ್ ಇರದಿದ್ರೆ, ಅಲ್ಲಲ್ಲ, ಬಸ್ ಕ್ಲೀನರ್ಗೆ ಮೆಳ್ಳಗಣ್ಣು ಇರದಿದ್ರೆ ಆ ಪಾತ್ರವೇ ಸಪ್ಪೆ ಎನಿಸುವಷ್ಟು

ನೋಡುಗರನ್ನ ಮರಳು ಮಾಡಿಸುವಂತ ತಮ್ಮ ಅಭಿನಯವನ್ನ ನೀಡಿದ್ದಾರೆ ಕಾಶಿಯವರು. ಇದರಲ್ಲಿ ರೇಖಾದಾಶ್ ಕಾಶಿ ಅವರ ಕಾಂಬಿನೇಷನ್ನ ಹಾಸ್ಯ ದೃಶ್ಯಗಳು ನೆನಪಿನಲ್ಲುಳಿತವೆ. ಅದೇ ಚಿತ್ರದ ಹಾಡೊಂದನ್ನು ಕೇಳೋಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 1997 ತೆರೆ ಕಂಡಂಥ ಉಲ್ಟಾ ಪಲ್ಟಾ ಸಂಕೇತ್ ಕಾಶಿ ಅವರ ಚಿತ್ರಜೀವನಕ್ಕೆ ಮಹತ್ವದ ಮೈಲಿಗಲ್ಲು. ಓರ್ವ ಹಾಸ್ಯ ನಟನಿಗೆ, ಪೋಷಕ ಪಾತ್ರಧಾರಿಗೆ, ನಾಯಕನ ಪಾತ್ರಕ್ಕೆ ಸರಿಸಮಾನವಾದ ತೂಕವಿರುವ ಪಾತ್ರ ಉಲ್ಟಾ ಪಲ್ಟಾ ಚಿತ್ರದಿಂದ ಇವರಿಗೆ ಲಭಿಸುತ್ತೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಹಾಗೂ ಕಾಶಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಶೇಕ್ಸ್ಪಿಯರ್ನ ನಾಟಕ ಕಾಮಿಡಿ ಆಫ್ ಎರರ್ಸ್ ಇಂದ ಪ್ರೇರಿತಗೊಂಡಂತಹ ಸಿನಿಮಾ ಉಲ್ಟಾ ಪಲ್ಟಾ. ಈ ಚಿತ್ರ ಅನಂತರ ತೆಲುಗು, ತಮಿಳು ಭಾಷೆಗಳಲ್ಲೂ ಕೂಡ ಮರು ನಿರ್ಮಾಣಗೊಳ್ಳುತ್ತೆ.

ಸ್ನೇಹಿತರೆ, ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ರೆ ಈಗಾಗಲೇ ಹೇಳಿದ ಹಾಗೆ ನಮ್ಮೂರ ಮಂದರ ಹೂವೆ ಚಿತ್ರದಲ್ಲಿ ಸಂಕೇತ್ ಕಾಶಿಯವರು ನಡೆಸಿರುವಂತಹ ಆ ಒಂದು ಅಭಿನಯ ಸ್ಮರಣೀಯ. ಆಧುನಿಕ ಉಪಕರಣಗಳಾದಂತಹ ಜೀಪ್ ಕ್ಯಾಮ್ರಾಗಳನ್ನ ಅಚ್ಚರಿಯಿಂದ ಕಾಣುವಂತಹ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸಂಕೇತ್ ಕಾಶಿ. ಹೀಗಿರುವಾಗ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಹೆಂಡತಿಗೆ ಹೇಳ್ತೀನಿ, ಈ ಒಂದು ಚಿತ್ರಗಳಲ್ಲಿ ಇವರಿಗೆ ಪ್ರಮುಖವಾದ ಪಾತ್ರ ದೊರಕಿದೆ. ಈ ಚಿತ್ರದ ನಿರ್ದೇಶಕರು ದಿನೇಶ್ ಬಾಬು ಆಗಿದ್ದಾರೆ. ಕಾಶಿಯವರೇ, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಚಿತ್ರದಲ್ಲಿ ಕಾಶಿಯವರದೇ ಪ್ರಮುಖ ಪಾತ್ರ. ಮಾನಸಿಕ ತುಮುಲದಿಂದ ಕೂಡಿದಂತಹ ಸಂಕುಚಿತ ಮನೋಭಾವದ ಪ್ರೀತಿಪೂರ್ಣ ಪತಿಯಾಗಿ ಅಭಿನಯಿಸಿದ್ದಾರೆ. ವಿಷ್ಣುವರ್ಧನ್ ಅವರು ಕೂಡ ವಿಶೇಷ ಪಾತ್ರದಲ್ಲಿದ್ದಾರೆ. ಉಲ್ಟಾ ಪಲ್ಟಾ ನಂತರ ಕಾಶಿ ಅವರಿಗೆ ಲಭಿಸಿದ ಉತ್ತಮ ಪಾತ್ರಗಳಲ್ಲಿ ಇದು ಒಂದು.

ಸ್ನೇಹಿತರೆ, ಸಂಕೇತ್ ಕಾಶಿಯವರ ಕುರಿತಾದಂತಹ ಕಲಾಭಾರತಿ ಕೇಳ್ತಾ ಇದ್ರ. ಕಾಶಿ ಅವರನ್ನ ಪಂಚಾಯಿತಿ ಪರಮೇಶಿ ಅಂತ ಕರೆದಂತಹ ಚಿತ್ರ ಕಿರಾತಕ ನೆನಪಾಯ್ತಾ? ಸೊ ಹೀಗಿರುವಾಗ ಇದರಲ್ಲಿ ಕಾಶಿಯವರು ಮಾಡ್ಕೊಳ್ಳುವಂಥ ಪ್ರತಿ ಎಡವಟ್ಟು ಪಂಚಾಯಿತಿ ಪರಮೇಶಿ ಪಾತ್ರದ ಘನತೆ ಹೆಚ್ಚುತ್ತೆ. ಹೌದಾ? ಚಿತ್ರದುದ್ದಕ್ಕೂ ನಗೆಪಾಟಲಾಗ್ತಾನೆ, ನಗುವಿನ ಝರಿ ಹರಿಸಿ ಗೆದ್ದವರು ಕಾಶಿ. ನಿನಗೋಸ್ಕರ ಚಿತ್ರದಿ ಕಾಶಿಯವರನ್ನ ಮರೆಯೋಕೆ ಸಾಧ್ಯನಾ? ಪ್ರತಿ ವಸ್ತುವನ್ನು ಕನ್ನಡದಲ್ಲಿಯೇ ಹೆಸರಿಸುವ ಕನ್ನಡ ಪಂಡಿತರ ಪಾತ್ರ ಇವರದ್ದು. ಚಿತ್ರದ ಸಂಭಾಷಣೆಗಳು ಇವರ ಬಾಯಲ್ಲಿ ಕನ್ನಡೀಕರಣಗೊಂಡಾಗ ಪ್ರೇಕ್ಷಕನ ನಗು ನಗದೀಕರಣಗೊಳ್ಳುತ್ತೆ ಅಂತ ಹೇಳ್ಬೋದು.

ಸ್ನೇಹಿತರೆ, ಸಂಕೇತ್ ರಂಗ ತಂಡದಿಂದ ಬಂದವರು ಕಾಶಿ. ಶಂಕರ್ನಾಗ್ ಅವರ ಆತ್ಮೀಯ ಒಡನಾಡಿಗಳಲ್ಲಿ ಒಬ್ಬರು ಇವರು. ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಾರೆ. 100 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಪ್ರತಿಭಾವಂತ, ಪ್ರೇಕ್ಷಕರ ಮೆಚ್ಚುಗೆಯೇ ನನ್ನ ಬಹುದೊಡ್ಡ ಪ್ರಶಸ್ತಿ ಎಂದಂತಹ ಹೃದಯವಂತ. ಸದಾ ನಗಿಸುತ್ತಲೇ ಇದ್ದ ಕಾಶಿಯವರು ನಮ್ಮನ್ನೆಲ್ಲ ಅಳಿಸಿದ ದಿನ 2016 ಆಗಸ್ಟ್ 6. ಆಗಸ್ಟ್ ತಿಂಗಳಿಗೆ ಮಳೆ ಮೋಡ ಸಾಮಾನ್ಯ, ಆದರೆ ಅಂದಿನ ಕಾರ್ಮೋಡ ದುಃಖದ್ದು ಎಂದು ಕನ್ನಡಿಗರು ಯಾರೂ ಊಹಿಸಿರಲೇ ಇಲ್ಲ. ತನ್ನ ಕೊನೆ ದಿನಗಳವರೆಗೂ ಅಭಿನಯವನ್ನೇ ಉಸಿರಾಗಿಸಿಕೊಂಡಿದ್ದ ಕಾಶಿಯವರು ಕೊನೆ ಉಸಿರಿಳಿತಾರೆ 2016 ಆಗಸ್ಟ್ 6. ಈ ರೀತಿ ನಮ್ಮೆಲ್ಲರನ್ನ ನಗಿಸುತ್ತಾ ಸಾಗಿ ಬಂದಂತಹ ಸಂಕೇತ್ ಕಾಶಿಯವರ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮ ಕೇಳಿದ್ರಿ. ಈ ಒಂದು ಕಲಾಭಾರತಿ ಕಾರ್ಯಕ್ರಮದ ಮೂಲಕ ವಿವಿಧ ಭಾರತಿಯಲ್ಲಿ ನಿಮ್ಮೊಡನೆ ಇದ್ದಂತಹ ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾರಮೇಶ್. ಈ ಒಂದು ಕಲಾಭಾರತಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಸ್ನೇಹಿತರು ಸಂದೇಶ ಕಳಿಸುವ ಮೂಲಕ ಜೊತೆಯಾಗಿದ್ದೀರಾ. ಎನ್ ಎಂ ಕರ್ಜಗಿ ಮುರುಗೋಡು ಅವರು, ಹಾಗೆ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಕಾಶಿ ಮೂವಿ ನಾನು ನನ್ನ ಹೆಂಡತಿರು, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಸಿನಿಮಾ ಫುಲ್ ಕಾಮಿಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಕಲಾಭಾರತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಭಟ್ ಗೌರಿ ಬಿದನೂರಿನಿಂದ. ಸಂಕೇತ್ ಕಾಶಿಯವರನ್ನು ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು. ಅವರ ನೆನಪಿನೊಂದಿಗೆ ಅವರು ನಟಿಸಿದ ಚಲನಚಿತ್ರ ಬಗ್ಗೆ ಮಾತುಗಳು ಇಷ್ಟವಾದವು. ಅವರ ಅಣ್ಣಯ್ಯ ಪಂಚಾಯಿತಿ ಪರಮೇಶಿ ಪಾತ್ರ ಸದಾ ನೆನಪಿನ

ಹಸಿರು ತೋರಣ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ವರಲಕ್ಷ್ಮಿ ಪಿಣ್ಯಿಂದ. ಓರ್ವ ನಟ ಆ ಒಂದು ಪಾತ್ರದ ಮೂಲಕ ನೋಡುಗರ ಮನಸ್ಸಿನಲ್ಲಿ ನಿಂತಾಗ ಆ ನಟನ ಆ ಒಂದು ನಟನೆಗೆ ದೊರೆತಂತಹ ಅತಿದೊಡ್ಡ ಬಹುಮಾನ ಅಂತ ಹೇಳ್ತೀವಿ. ಹಾಗಿರುವಾಗ ಆ ನಟನನ್ನು ಆ ಒಂದು ಪಾತ್ರಗಳಲ್ಲಿ ಗುರುತಿಸಿ ಅಂದರೆ ಆ ಒಂದು ಪರಿಪೂರ್ಣತೆಯನ್ನು ಆ ಒಂದು ಪಾತ್ರಕ್ಕೆ ತುಂಬಿರ್ತಾರೆ ಅಂತ ಅದು ಇನ್ನೊಂದು ರೀತಿಯಲ್ಲಿ ಅರ್ಥವಾಗುವಂಥದ್ದು. ಹೀಗಿರುವಾಗ ನಮ್ಮ ಅನೇಕ ಕೇಳುಗರು ಅವರನ್ನು ನೆನೆಸಿ ಅವರು ಆ ಒಂದು ಇವರು ಇನ್ನೊಂದು ನಿಶ್ಶಬ್ದ ಚಿತ್ರದಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜಗದಾಂಬಿಕಾ ಹಂಸವೇಣಿ. ಹೌದು, ಹಾಗೆ ಹೆಂಡತಿಗೆ ಹೇಳ್ತೀನಿ ಚಲನಚಿತ್ರ ಚೆನ್ನಾಗಿದೆ, ವಿಷ್ಣುವರ್ಧನ್ ಸುಹಾಸಿನಿ ಅವರ ಜೊತೆಗೆ ನಟಿಸಿದ್ದಾರೆ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳಿದ್ರೆ, ಸತೀಶ್ ಎನ್ಎಚ್ ನಗರ್ಕೆರೆಯಿಂದ ಹೇಳ್ತಾ ಇದ್ದಾರೆ ಸಂಕೇತ್ ಕಾಶಿ ಅವರ ಉಲ್ಟಾ ಪಲ್ಟಾ ಮೂವಿ ಸೂಪರ್ ಆಗಿದೆ ಅಂತ. ಈ ರೀತಿಯಾಗಿ ಅನೇಕ ಸ್ನೇಹಿತರು ಸಂದೇಶ ಕಳಿಸುವ ಮೂಲಕ ನಮ್ಮ ಜೊತೆಯಾಗಿದ್ರಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಇಲ್ಲಿಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ರೇಡಿಯೋ ಸಮಯ 12 ಗಂಟೆ ಆಗ್ತಾ ಇದೆ, 12 ಗಂಟೆ ಸರಿಯಾಗಿ ಕೇಳ್ತೀರಾ ನೀವು ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಸಿಗುವಂತೆ ಖಚಿತಪಡಿಸಿಕೊಂಡು ರೈತರು ವ್ಯಕ್ತಪಡಿಸಿರುವ ಆತಂಕಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಚರ್ಚೆ ನಡೆಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದ ರೈತ ಮುಖಂಡರ ಅಭಿಪ್ರಾಯಗಳನ್ನು ಪರಿಗಣಿಸುವಂತೆ ಹಾಗೂ ಕಬ್ಬು ಬೆಳೆಗಾರರ ಹಿತಾಸಕ್ತಿಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿರುವುದಾಗಿ ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಸ್ನಾತಕೋತ್ತರ ಪದವೀಧರರಾದ ಹಾಗೂ ಐಐಟಿ ರೂರ್ಕಿಯಿಂದ ಪಿಎಚ್ಡಿ ಪಡೆದಿರುವ ಡಾಕ್ಟರ್ ಸುಧಾ ಯಾದವ್ ಅವರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಗಣ್ಯರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಾಡಿನ ಸಮಸ್ತ ಜನತೆಯ ಪರವಾಗಿ ಆತ್ಮೀಯ ಸ್ವಾಗತ ಕೋರಿದ್ದಾರೆ. ವಿಕಸಿತ ಭಾರತ ಜಿ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಯಚೂರು ಜಿಲ್ಲೆಯ 179 ಗ್ರಾಮ ಪಂಚಾಯಿತಿಗಳಲ್ಲಿ ಜುಲೈ 1 ವಿಕಸಿತ ಗ್ರಾಮ ಪಂಚಾಯಿತಿಯಿಂದ ವಿಕಸಿತ ಭಾರತದೆಡೆಗೆ ಎಂಬ ಅಭಿಯಾನವನ್ನು ಅನುಷ್ಠಾನಗೊಳಿಸಲಾಗಿದೆ. ಇದುವರೆಗೆ 21,61,000 ಮಾನವ ದಿನಗಳನ್ನು ಸೃಜಿಸಲಾಗಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಈ ಯೋಜನೆಯು ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಅವರ ಜೀವನೋಪಾಯವನ್ನು ಸುಧಾರಿಸುವ ಹಾಗೂ ಉದ್ಯೋಗ ಅರಸಿ ವಲಸೆ ಹೋಗುವುದನ್ನು ತಡೆಯುವ ಉದ್ದೇಶ ಹೊಂದಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಭದ್ರಾವತಿ ರೈಲು ನಿಲ್ದಾಣವನ್ನು ಸೇರ್ಪಡೆಗೊಳಿಸಿ ಮೂಲಸೌಕರ್ಯ ಕಲ್ಪಿಸಬೇಕು, ಪ್ರಸ್ತಾವಿತ ತಾಳಗುಪ್ಪ ಸಿದ್ದಾಪುರ ಶಿರಸಿ ಹೊಸ ರೈಲು ಮಾರ್ಗ ಯೋಜನೆಯಡಿ ಸೊರಬವನ್ನು ಸೇರಿಸುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಪಾಲ್ಗೊಂಡಿದ್ದರು. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆ ಆವರಣದಲ್ಲಿ ಆಯೋಜಿತ ರಂಗೋಲಿ ಸ್ಪರ್ಧೆಯಲ್ಲಿ 63 ವರ್ಷ ವಯಸ್ಸಿನ ಮೈಸೂರು ಮೂಲದ ಸರಸಮ್ಮ ಪ್ರಥಮ ಬಹುಮಾನ ಪಡೆದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಗಾಮಿನಹಳ್ಳಿಯ ಸಾವಿತ್ರಿ ದ್ವಿತೀಯ ಸ್ಥಾನಕ್ಕೆ ಭಾಜನರಾದರು. ಇಂದು ಬೆಳಗ್ಗೆ ಶಾಸಕ ಟಿಎಸ್ ಶ್ರೀವತ್ಸ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ 265 ಹೆಚ್ಚು ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ

0: ಕೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2016ರಲ್ಲಿ ಪ್ರಾರಂಭವಾಯಿತು. ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಅಡುಗೆ ಇಂಧನವನ್ನು ಪೂರೈಸುವ ಮೂಲಕ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. 2026ರ ಮೇ ತಿಂಗಳ ವೇಳೆಗೆ ಬಡ ಕುಟುಂಬಗಳ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. 2025-26ರ ಆರ್ಥಿಕ ವರ್ಷದಲ್ಲಿ ಮರುಭರ್ತಿ ಸಿಲಿಂಡರ್ ಬಳಕೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. 49 ಕೋಟಿಗೂ ಹೆಚ್ಚು ಪಿಎಂಯುವೈ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ. ಯುವಜನತೆ ಎಚ್ಐವಿ ಮತ್ತು ಏಡ್ಸ್ ಕುರಿತು ಜಾಗೃತರಾಗಬೇಕು. ಸೋಂಕಿಗೆ ಒಳಗಾಗದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಆರೋಗ್ಯವಂತ ಜೀವನ ರೂಪಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಪಿಟಿ ಕುಮಾರಸ್ವಾಮಿ ಕರೆ ನೀಡಿದ್ದಾರೆ. ನಗರದ ಹೊಳಲ್ಕೆರೆ ರಸ್ತೆಯ ಕನಕ ವೃತ್ತದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆ ಘಟಕ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿತ ಜಾಗೃತಿ ಮ್ಯಾರಥಾನ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಇಂದು ಚಿತ್ರದುರ್ಗದ ಕೊನೆಯ ಪಾಳೆಗಾರ ವೀರ ಮದಕರಿ ನಾಯಕರ ಜಯಂತಿ. ತಾಯ್ನಾಡಿನ ರಕ್ಷಣೆಗಾಗಿ ಶತ್ರುಗಳ ವಿರುದ್ಧ ಅಂಜದೆ ಹೋರಾಡಿದ ವೀರ ಮದಕರಿ ನಾಯಕರ ಅಪ್ರತಿಮ ಸಾಹಸ, ದೇಶಪ್ರೇಮ ಹಾಗೂ ಸಾಮಾಜಿಕ ಕಾಳಜಿ ಎಂದೆಂದಿಗೂ ಅಮರ ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಶೌರ್ಯ, ಸಾಹಸ ಮತ್ತು ದೇಶಪ್ರೇಮದ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಆಯೋಜಿಸಿರುವ ವಿಜಯ ಜ್ಯೋತಿ ಯಾತ್ರೆಗೆ ವಿಧಾನಸೌಧದ ಪೂರ್ವದ್ವಾರದ ಭವ್ಯ ಮೆಟ್ಟಿಲುಗಳ ಮುಂಭಾಗ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: पीसीपी एनडीटी कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है.
2: स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी.
3: ಸ್ನೇಹಿತರೆ, ಈ ಒಂದು ವಿಶೇಷ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಸಂಜೆ 4 ಗಂಟೆಗೆ ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆಯ ಅಂಗವಾಗಿ ವಿಪತ್ತು ನಿರ್ವಹಣೆ ಪರಿಣಿತರಾದ ರಘು ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಜಾಂಪಣ್ಣ ಆಶಿಹಾಳ್.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ರೇಡಿಯೋ ಸಮಯವಾಗಿದೆ 12:07. ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಈ ಸಮಯ ನಿಮಗೆ ಗೊತ್ತೇ ಇದೆ, ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ತಮ್ಮೆಲ್ಲರಿಗೂ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಲಿಕ್ಕೆ ಸ್ವಾಗತ, ಸುಸ್ವಾಗತ. ಹಾಗಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಏನು ಅನ್ನೋದು ಆದರೆ ತಿಳಿಸ್ತಾ ಇದ್ದೇವೆ. 0802-23-7788 ಮತ್ತೊಮ್ಮೆ 0802-23-7788 0802-23-7078 ಹಾಗೂ ಮತ್ತೊಂದು ಸಂಖ್ಯೆ 0802-23-7799.

0800-223-7079. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೇಳಬಹುದು. ಮೊದಲ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಲಕ್ಷ್ಮಿಯವರು ಹಾಡಿರುವಂತಹ ಧಮ್ ಚಿತ್ರದ ಹಾಡು.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಒಂದು ಕರೆ ಇದೀಗ ಚಾಲ್ತಿಯಲ್ಲಿದೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ನಿಮ್ಮ ಹೆಸರು ಹಾಗೂ ಸ್ಥಳ ತಿಳಿಸಿ.
1: ಪುತ್ತೂರಿನಿಂದ ಸರಸ್ವತಿ ಮಾತಾಡುದು ಮೇಡಮ್.
0: ಸರಸ್ವತಿ ಅವರೇ, ನಮಸ್ಕಾರ.
1: ನಮಸ್ತೆ. ನಿಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯ ಮೇಡಮ್.
0: ನಿಮಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನನಗೆ ಕೊಲ್ಲೂರು ಮುಖಾಮಿಗೆ ಚಿತ್ರದಿಂದ ಅದರಲ್ಲಿ ಯಾವ್ದಾದ್ರು ಒಂದು ಹಾಡ್ ಹಾಕಿ ಮುಖಾಮಿಗೆ ಸಂಬಂಧ ಬರ್ತದೆ.
0: ಮುಖಾಮಿಗೆ ಸಂಬಂಧಪಟ್ಟಿದ್ದು ಕೊಲ್ಲೂರು ಮುಖಾಮಿಗೆ ಚಿತ್ರದ
1: ದೇವಿಗೆ ಸಂಬಂಧಪಟ್ಟಿದ್ದು.
0: ನೀವು ಇದೀಗ ದಸರಾ ಹಬ್ಬದ ಶುಭ

0: ಭಾಷೆ ಅಂತ ಹೇಳಿದಕ್ಕೆ ನಾವು ನಿಮ್ಗೆ ಮೈಸೂರು ದಸರಾ ಹಾಡನ್ನ ರೆಡಿ ಮಾಡಿ ಪ್ರಸಾರ ಮಾಡ್ತೇವೆ. ನವರಾತ್ರಿ ನಿಮ್ಗೆ ಹೇಗೆ ವಿಶೇಷವಾಗಿದೆ?
1: ನಮ್ಮೂರಿನಲ್ಲಿ ಅಂದ್ರೆ ದೇವಿ ದೇವಸ್ಥಾನ ಉಂಟು, ತುಂಬಾ ದಿಗಿನಲ್ಲಿ ಉಂಟು ಮೇಡಮ್. ಅಲ್ಲಿ ಭಜನೆ ಮತ್ತೆ ಒಂದೊಂದು ತರದ ಅವತಾರದ ದೇವಿಗೆ ಪೂಜೆ ಮಾಡ್ತಾರೆ. ಸೀರೆಯನ್ನು ಉಟ್ಟು ಒಂದು ಸಾರಿಯನ್ನು ಉಟ್ಟು ಅದಕ್ಕೆ ಪೂಜೆ ಮಾಡುವುದೆಲ್ಲ ತುಂಬಾ ಖುಷಿಯ. ಅಂತದೇ ಸಾರಿಯನ್ನು ಉಟ್ಟುಕೊಂಡು ಹೋಗುದು ಮೇಡಮ್, ಅಂತ ಸಾರಿ ಅನ್ನದಿದ್ರೆ ಅಂತದೇ ಚೂಡಿದಾರವನ್ನ ಹಾಕಿಕೊಂಡು ಹೋಗುದು,
0: ಅದೇ ಬಣ್ಣದಲ್ಲಿ
1: ಅದೇ ಬಣ್ಣದ್ದು. ದೇವಿಗೆ ಯಾವ ಅಲಂಕಾರ ಮಾಡ್ತಾರೆ ಆ ಅಲಂಕಾರದ್ದೇ ಹಾಕಿಕೊಂಡು ಹೋಗ್ತಾರೆ ಮೇಡಮ್. ತುಂಬಾ ಖುಷಿಯಾದ ಒಂದು ಭಜನೆ ಎಲ್ಲ ಮಾಡ್ಲಿಕ್ಕೆ ಒಂದು ಭಜನೆ ಉಂಟು. ನಮ್ಮಲ್ಲಿ ಹುಲಿಯ ತುಂಬಾ ಬರ್ತದೆ ಮೇಡಮ್.
0: ಯಾವುದು? ಹುಲಿವೇಷ.
1: ಹುಲಿವೇಷ, ಹುಲಿವೇಷ, ಕರಡಿವೇಷ ತುಂಬಾ.
0: ಹಾಗಾಗಿ ನಿಮ್ಮೂರಲ್ಲಿ ವಿಶೇಷವಾದ ನವರಾತ್ರಿಯನ್ನ ಆಚರಿಸ್ತಾ
1: ಇದ್ದೀವಿ ಮೇಡಮ್. ಮತ್ತೆ ದಸರಾ ದೇವಿಗೆ ಎಲ್ಲ ಕಡೆಯಲ್ಲೂ ದೇವಿಗೆ ಪೂಜೆ ಎಲ್ಲ ಮೇಡಮ್ ಈಗ.
0: ಹೌದು ಹೌದು. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡಿ
1: ಮೇಡಮ್. ನಮಸ್ತೆ ನಮಸ್ತೆ
0: ನಮಸ್ತೆ. ಕರುಣಿನ ಕರೆ ಚಿತ್ರದ ನಿಮ್ಮಿಷ್ಟದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ.
2: ಮೈಸೂರು ದಸರಾ ಎಷ್ಟೊಂದು

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರ, ನಮ್ಮ ಮುಂದಿನ ಕರೆಯೊಂದು ಸಿದ್ಧವಾಗಿದೆ. ನಮಸ್ಕಾರ. ಹಲೋ, ನಮಸ್ತೆ.
1: ನಮಸ್ತೆ.
0: ನಮಸ್ತೆ. ಈ ನಮಸ್ತೆ ಹೇಳ್ತಾ ಇರುವಂತಹ ಈ ಒಂದು ಪುಟ್ಟ ಧ್ವನಿ ಯಾರು? ಹಲೋ, ಮತ್ತೊಮ್ಮೆ ಹೇಳಮ್ಮ.
1: ಮೋನಿಕಾ.

0: ಮೋಹಿತ. ಮೋಹಿತ ಏನ್ ಮಾಡ್ತಾ ಇರೋದು?
1: ಮೋನಿತಾ.
0: ಹೌದಾ? ಓಕೆ ಮೋನಿತಾ, ಯಾವ ಹಾಡನ್ನ ಪ್ರಸಾರ ಮಾಡಪ್ಪ? ನಾನೇ ನೀನಂತೆ ನೀನಂತೆ. ಓಕೆ, ಯಾವ ಇದು ಈ ಚಿತ್ರದ ಹೆಸರು ಯಾವುದು ಅಂತ ಗೊತ್ತಮ್ಮ?
1: ಗೊತ್ತಿಲ್ಲ.
0: ಗೊತ್ತಿಲ್ವಾ, ಸರಿ ಆಯ್ತು. ಹಬ್ಬಕ್ಕೆ ಏನ್ ಮಾಡ್ತಾ ಇದ್ದೀರಾ? ಇನ್ನು ಅಮ್ಮ ಏನು ಮಾಡಿಲ್ವಾ? ಸರಿ, ನೀ ಸ್ಕೂಲ್ಗೆ ಹೋಗ್ಲಿಲ್ವಾ?
1: ದಸರಾ ಕೊಟ್ಟಿದ್ದಾರೆ.
0: ಯಾವಾಗಿಂದ ಶುರು ಆಯ್ತಪ್ಪ? ಓ, ಯಾವಾಗ ತನಕ ಇದೆ ಅನ್ನೋದಾದ್ರೂ ಗೊತ್ತಪ್ಪ?
1: ಗೊತ್ತಿಲ್ಲ.
0: ಓ, ಆರಾಮ್ ಪುಟ್ಟ? ತುಂಬಾ ಆರಾಮು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಯಾವಾಗ ರಜಾ ಮುಗಿಯುತ್ತೆ ಅಂತ ಗೊತ್ತಿದ್ರೆ ನಾವು ಡೌನ್ ಕೌಂಟ್ ಶುರು ಮಾಡ್ತಾ ಇರ್ತೀವಿ, ಇನ್ನೆಷ್ಟೇ ದಿನ ಇದೆ, ಇನ್ನೆಷ್ಟೇ ದಿನ ಇದೆ ಅಂತ. ಗೊತ್ತಿಲ್ಲ ಅಂದ್ರೆ ಆರಾಮಾಗಿ ಇದ್ಬಿಡ್ಬೋದು ಅಲ್ಲಿ ತನಕ, ಅಲ್ಲಪ್ಪ? ವೆರಿ ಗುಡ್. ಮೋನಿತಾ ಏನು ಓದ್ತಾ ಇರೋದನ್ನ ಗೊತ್ತಾಗ್ಲಿಲ್ಲ. ನೀ ಮಾತಾಡ್ತಿಲ್ಲ, ಯಾರೋ ಹೇಳ್ಕೊಡ್ತಾ ಇದಾರಲ್ಲ. ನೀನ್ ಸ್ಕೂಲ್ಗೂ ಅಜ್ಜಿನ ಕರ್ಕೊಂಡು ಹೋಗ್ತೀಯಾ? ನನ್ಗೆ ನೀ ಮಾತಾಡೋದೇ ಕೇಳಕ್ ಇಷ್ಟ. ನಿಂಗೆ ಶಾಲೆನಲ್ಲಿ ಏನ್ನ ಕಲಿಯೋಕೆ ತುಂಬಾ ಇಷ್ಟ ಆಗತ್ತಪ್ಪ? ಯಾವ ವಿಷಯ ಕಲಿಯಕ್ ಇಷ್ಟ ಆಗತ್ತೆ? ಏನ್ ಕಲಿಯೋಕ್ ಸ್ಕೂಲ್ ಅಂದ್ರೆ ಎಂತಕ್ಕೆ ಇಷ್ಟ ಆಗತ್ತೆ? ಇಂಗ್ಲಿಷ್ ಕಲಿಬೇಕು. ನಿಂಗೆ ಹೊಳಿಲಿಲ್ಲ, ಅದು ಅಜ್ಜಿನೇ ಹೇಳ್ಕೊಟ್ರು, ಹಂಗಾರೆ ಅಜ್ಜಿಗೆ ಇಷ್ಟ ಆಗತ್ತ ಅದ್ ನಿನ್ಗೆ. ಕನ್ನಡ, ಕನ್ನಡ ಕಲಿಯಲ್ವಾ? ಕನ್ನಡನು ಚೆನ್ನಾಗಿ ಕಲಿಬೇಕು ಅಲ್ವಾ ಪುಟ್ಟ? ಸರಿ ಮೋನಿತಾ, ದಸರಾ ಹಬ್ಬದ ಶುಭಾಶಯಗಳು. ಹ್ಯಾಪಿ ದಸರಾ. ನೋಡು, ರಜಾ ಕೊಡಿಸೋ ಅಂತ ಹಬ್ಬ ದಸರಾ, ಹೌದಲ್ವಾ? ಬೇರೆ ಎಲ್ಲ ಹಬ್ಬಗಳು ಒಂದೊಂದ್ ದಿನ ರಜಾ ಕೊಡಿಸುತ್ತೆ, ಆದ್ರೆ ಸ್ಕೂಲ್ಗೆ ದಸರಾ ಮಾತ್ರ 10 ದಿನ ರಜಾ ಕೊಡಿಸ್ತಾ ಇಲ್ಲ. ದೊಡ್ಡ ಹಬ್ಬ, ಚೆನ್ನಾಗಿ ಮಾಡಿ. ಮೈಸೂರಿಂದ ಅಲ್ಲಪ್ಪ ನೀ ಕರೆ ಮಾಡ್ತಾ ಇರೋದು? ಏನ್ ವಿಶೇಷ ನೀ ಮೈಸೂರಲ್ಲಿ ದಸರಾ ಅಂದ್ರೆ? ಅರಮನೆ ಲೈಟ್. ನೋಡ್ದ್ಯಾ? ಹೌದಾ, ಖಂಡಿತ ನೋಡ್ಕೊಂಡ್ ಬಾ ಪುಟ್ಟ. ನೋಡ್ಬಿಟ್ಟು ಹೇಗಿತ್ತು ಅಂತ ತಿಳ್ಸ್ ಹೇಳು ನಮ್ಗುನು, ಆಯ್ತಾ? ನಮ್ಗೆ ಸಂದೇಶ ಕಳಿಸ್ಬೋದು, ವಾಟ್ಸಪ್ ಸಂದೇಶ ಕಳಿಸ್ಬೋದು. ಗೊತ್ತಿದ್ಯಾ ನಿನ್ಗೆ? ನಮ್ಮ ವಿವಿಧ ಭಾರತಿ ವಾಟ್ಸಪ್ ಸಂಖ್ಯೆ 9483091929. ನೀನು ಅರಮನೆ ಲೈಟಿಂಗ್ ನೋಡ್ಕೊಂಡ್ ಬಂದು ನಮ್ಗೆ ಹೇಳು ಹೇಗಿತ್ತು ನಿಮ್ ಮೈಸೂರು ದಸರಾ ಅರಮನೆ ಲೈಟಿಂಗ್ ಅಂತ, ಆಯ್ತಾ? ಸರಿ ಪುಟ್ಟ, ನಮಸ್ಕಾರ. ಕರೆ ಮಾಡಿ. ಹಾ, ಗೊತ್ತು, ಇನ್ನೊಂದು ಗೊತ್ತಾ, ಭಾನುವಾರ ಮಕ್ಕಳೇ ಕರೆ ಮಾಡ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ. ಮಕ್ಕಳಿಗಾಗಿ ಅಂತ ವಿಶೇಷ ಕಾರ್ಯಕ್ರಮ ಬರುತ್ತೆ ಭಾನುವಾರ, ಗೊತ್ತಾ? ತಪ್ಪದೆ ಕರೆ ಮಾಡು ಭಾನುವಾರ ಕೂಡ, ಆಯ್ತಾ? ನಮಸ್ಕಾರ. ನಿನ್ನಿಷ್ಟದ ಹಾಡು ನಾನೇ ನೀನಂತೆ ನೀನಂತೆ ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಓಕೆ ಮೇಡಮ್,
0: ನಮಸ್ತೆ.

ಸ್ನೇಹಿತರೆ, ಸಿದ್ದ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಹಾಡು ಇದು. ಕೇಳ್ತಾ ಇದ್ರ ಬ್ರಾಡ್ ಚಿತ್ರದಿಂದ. ಈ ಹಾಡನ್ನು ಬರೆದಿರೋರು ಶಶಾಂಕ್.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕರೆ ಸಿದ್ಧವಾಗಿದೆ. ನಮಸ್ಕಾರ.
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಿಮ್ಮ ಹೆಸರು ಹಾಗೂ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಮೇಡಮ್, ನಾನು ಪ್ರಕಾಶ್ ಅಂತ ಮಾರ್ಕೆಟ್ ಇಂದ ಮಾತಾಡ್ತಾ ಇದ್ದೀನಿ.
0: ನಮ್ಮ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಮಾರುಕಟ್ಟೆನಾ?
1: ಹೌದು ಮೇಡಮ್, ಇವತ್ತು ರಜಾ ಇತ್ತು, ನಾನು ಟೈರಲ್ಲಿ ಕೆಲಸ ಮಾಡೋದು, ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಹೋಗಿದ್ದೆ. ಹಂಗೆ ಟ್ರೈ ಮಾಡಿದೆ, ಲೈನ್ ಸಿಕ್ತು.
0: ಯಾವ ಹಾಡನ್ನು ಪ್ರಸಾರ ಮಾಡೋಣ?
1: ಹಾವು ಎಣಿ ಆಟದಿಂದ ಸಂಗಾತಿ ನೀನಾಗಿ.
0: ಹಾವು ಎಣಿ ಆಟ. ಮತ್ತೆ ಇನ್ನೇನು ವಿಶೇಷ ಪ್ರಕಾಶ್ ಅವರೇ? ಹಬ್ಬದ
1: ಹೇಳ್ಬೇಕು ಮೇಡಮ್, ದಸರಾ ಹಬ್ಬದ ಶುಭಾಶಯಗಳು, ನವರಾತ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ.
0: ಹಬ್ಬದ ವಿಶೇಷ, ನಿಮ್ ಕೆಲಸ ಹೇಗ್ ನಡೀತಾ ಇದೆ?
1: ಕೆಲಸ ಪರವಾಗಿಲ್ಲ, ಹಬ್ಬದ ಪೂಜೆ ಇನ್ನ ಆಗಿಲ್ಲ, ಬೋನಸ್ ಎಲ್ಲ ಕೊಡ್ತಾರೆ, ಕೆಲಸ ಮಾಡ್ತಾ ಇದ್ವಿ ಗಾರ್ಮೆಂಟ್ಸ್ ಅಲ್ಲಿ. ಇವತ್ತು ಸ್ವಲ್ಪ ರಜೆ ಇತ್ತು, ಔಟ್ ಸೈಡ್ ಬಂದಿದ್ವಿ.
0: ವಿವಿಧ ಭಾರತೀಯ ಯಾವ ಒಂದು ಕಾರ್ಯಕ್ರಮ ನಿಮ್ಗೆ ಹೆಚ್ಚು ಇಷ್ಟ?
1: ನನ್ಗೆ ಜಾಸ್ತಿ ಇಷ್ಟ ಆಗೋದು ಬೆಳಿಗ್ಗೆ 10 ಗಂಟೆಯಿಂದ ಓಲ್ಡ್ ಏಜ್ ಸಾಂಗ್ ಬರ್ತಾನ, ಅದು ತಿರ್ಗಾ ನೈಟ್ 10 o'clock ಸ್ಟಾರ್ಟ್ ಆಗುತ್ತಲ್ಲ, ಅದು ತುಂಬಾ ಕೇಳ್ತೀನಿ ಮೇಡಮ್. ಒಂದ್ 800 ಆಡಿದೆ ನನ್ನ ಮೊಬೈಲ್ ಅಲ್ಲಿ, ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಔಟ್ ಸೈಡ್ ಸಿಗಲ್ಲ ಸಾಂಗ್ ಇದೆಲ್ಲ, ಬಹಳ ನನ್ಗೆ ಇಂಟ್ರೆಸ್ಟ್. ಟಿವಿ ನೋಡಲ್ಲ, ರೇಡಿಯೋ ಕೇಳೋದು ಅಂದ್ರೆ ನನ್ನ ಪ್ರಾಣ ಮೇಡಮ್, ಆಕಾಶವಾಣಿ ಅಂದ್ರೆ.
0: ಹೌದು, ಆಕಾಶವಾಣಿ ಒಂದ್ ರೀತಿಯ ಅನುದಿನದ ನಿತ್ಯ ಸಂಗಾತಿ ಅಂತ ಹೇಳ್ತೇವೆ.
1: ಖುಷಿಯಾಗುತ್ತೆ ಅಂದ್ರೆ ನಿಜವಾಗ್ಲೂ, ಎಷ್ಟೇ ಯೋಚನೆ ಇರ್ಲಿ ಮೇಡಮ್, ಫ್ಯಾಮಿಲಿ ಯಾವುದೇ ಯೋಚನೆ ಇದ್ರು ಒಂದ್ ಸಾಂಗ್ ಕೇಳಿ ನಾನು ರಿಲೀಫ್ ಆಗ್ಬಿಡ್ತೀನಿ.
0: ಒಳ್ಳೆ ವಿಷಯ ಇದು. ನಿಮ್ಮ ಹತ್ರ ನಿಮ್ಮೊಂದಿಗೆ ಮಾತಾಡಿ ಸಂತೋಷ ಆಯ್ತು. ಹೀಗೆ ನಿಮ್ಮ ಒಂದು ರೇಡಿಯೋ ಅಭಿಮಾನ ಇರಲಿ ಹಾಗೂ ಕೇಳ್ತಾ ಇರಲಿ, ತುಂಬ ಉತ್ತಮವಾದ ಹವ್ಯಾಸ ಇದು. ಹಾಗಾಗಿ ಕರೆ ಮಾಡಿದಕ್ಕೆ ಧನ್ಯವಾದಗಳು ಪ್ರಕಾಶ್ ಅವರು.
1: ನಿಮ್ಮ
0: ಪ್ರಸಾರ ಮಾಡ್ತೀವಿ. ನಮಸ್ಕಾರ. ಹಾವು ಎಣಿಯಾಟ ಚಿತ್ರದ ಹಾಡನ್ನ ಹಾಡಿದ್ದಾರೆ ವಾಣಿ ಜಯರಾಮ್ ಅವರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಸ್ನೇಹಿತರ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕರೆ ಸಿದ್ಧವಾಗಿದೆ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮಸ್ತೆ. ನಿಮ್ಮ ಹೆಸರು ಹಾಗೂ ಸ್ಥಳ
1: ತಿಳಿಸಿ. ಕಿರಣ್ ಮಾತಾಡ್ತಿರೋ ದೇವರ ಚಿಕ್ಕನದಿಂದ.
0: ಕಿರಣ್ ಅವರೇ, ಯಾವ ಹಾಡನ್ನ ಪ್ರಸಾರ ಮಾಡೋಣ
1: ಮೇಡಮ್? ಇದು 1-2-3 ಚಿತ್ರದಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತ ಹಾಡಿದೆ
0: ನೋಡಿ. ಇದೇ ಹಾಡನ್ನ ಯಾಕೆ ಕೇಳ್ತಾ ಇದ್ದೀರಾ?
1: ಇದೇ ಮೇಡಮ್, ಅದು ಚಾಮುಂಡಿ ತಾಯಿ ಮೇಲೆ ಹಾಡು ಬರ್ದಿರೋದು, ಕೇಳ್ಬೇಕು ಅಂತ.
0: ಕೇಳ್ಬೇಕು ಅಂತ ಅನ್ನಿಸ್ತು. ಹೇಗ್ ನಡೀತಿದೆ ನಿಮ್ಮ ಕೆಲಸ?
1: ಕೆಲಸ ಜೋರಾಗಿದೆ ಮೇಡಮ್, ಹಬ್ಬದ ಕೆಲಸ. ಟೈಲರ್ ಕೆಲಸ ಮಾಡೋದ್ ನಾವು, ಹಬ್ಬದ ಕೆಲಸ ಜಾಸ್ತಿ ಇದೆ.
0: ಹಬ್ಬದ ನೀವು ಯೂಶುವಲಿ ಆಯುಧ ಪೂಜೆ ಅಂದ್ಬಿಟ್ಟು ಈ ರೀತಿ ಅಂದ್ರೆ ಕೆಲಸ ಮಾಡೋರು ಕಂಪ್ನಿಗಳು ಮತ್ತೆ ಮಷಿನ್ಗಳಿಗೆ ನಾವು ಈ ಒಂದು ಸಮಯದಲ್ಲಿ ಪೂಜೆ ಮಾಡ್ತೀವಲ್ಲ, ನೀವು ಯಾವತ್ತು ಮಾಡ್ತೀರಾ?
1: ನಮ್ದು ದೀಪಾವಳಿ ಮೇಡಮ್ ಮಾಡೋದೇ. ಅವಾಗ ಕೆಲಸ ಇರುತ್ತೆ, ಆಯುಧ ಪೂಜೆ ಜಾಸ್ತಿ, ಅದ ಕ್ಲೀನ್ ಮಾಡೋಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ.

0: ಅದಕ್ಕೆ ಒಟ್ಟು ದೀಪಾವಳಿ ಹಬ್ಬ ದಿನ ಮಾಡ್ತೀವಿ ಲಾಸ್ಟ್ ಅಲ್ಲಿ.
1: ಒಳ್ಳೆಯದು ಕಿರಣ್,
0: ಹೌದು,
1: ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
0: ದಸರಾ
1: ಹಬ್ಬದ ಶುಭಾಶಯಗಳು ಹೀಗೆ ಕರೆ ಮಾಡ್ತಾರೆ.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಕೇಳ್ತಾರೆ, ನಮಸ್ಕಾರ. ಒನ್ ಟೂ ತ್ರೀ ಚಿತ್ರದ ಹಾಡನ್ನ ಹಾಡಿದ್ದಾರೆ ಮನು ಹಾಗೂ ಎಲ್ ವೈಶಾಲಿ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.
2: ಕೋಪಾನ ತಾಪಾನ ಸುಳ್ಳನ್ನ ಕಪಟಾನ ಬಿಂಕಾನ ಸುಂಕಾನ
3: ಆಮ್ಯಾಕಿಂದ
4: ತಡ್ಕೋ ತಡ್ಕೋ
5: ಆಮ್ಯಾಕಿಂದ
6: ಚಾಮುಂಡಿ ಬೆಟ್ಟಕ್ಕೆ ಹೋಗು
7: ಆ ತಾಯಿಗೆ ತಲೆ ಬಾಗು.
8: ಅದೇಂಗೋ,
9: ನಾನು ಹೋಗ್ತೀನಿ,
8: ಹಂಗಾದ್ರೆ ನಡಿ.
10: ಚಿಕ್ಕ ಬುಕ್ಕ ಚಿಕ್ಕ ಬುಕ್ಕ ಚಿಕ್ಕ ಬುಕ್ಕ ಚಿಕ್ಕ ಬುಕ್ಕ ಚಿಕ್ಕ ಬುಕ್ಕ ಚಿಕ್ಕ

0: ಮಾತಾಯಿ ಚೆನ್ನಾಗಿದ್ಯಲ್ಲ.
1: ಅವ್ವಲಕ್ಕಿ ಬುವ್ವಲಕ್ಕಿ ಆಡುವ ಮೈನಾ ಮರೆತು ಮೈನಾ ಹಕ್ಕಿ ಆಗುವ ಕಿಲ ಕಿಲ ಗುಸು ಗುಸು ತೈ ತೈ ತಕ ಕುಣಿಯುವ ಹೆಬ್ಬರೇವ.

0: ಸ್ನೇಹಿತರ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೆಸರೇಳಿ.
1: ನನ್ನ ಹೆಸರು ಆನೇಕಲ್ ಇಲ್ಲ ಗೋಪಾಲ್ ಅಂತ ಹೇಳಿ.
0: ಓಕೆ, ಹೆಸರು ಸ್ಥಳ ಎರಡನ್ನೂ ತಿಳಿಸಿದ್ರೆ ಯಾವ ಹಾಡು ಹೇಳ್ಬಿಡಿ.
1: ಹೌದಾ, ನನ್ನ ನನಗೆ ಇದು ಸಾಕ್ಷಾತ್ಕಾರ ಮೇಡಮ್, ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಹೇಳಿ.
0: ಒಲವೇ ಜೀವನ ಸಾಕ್ಷಾತ್ಕಾರ ಪ್ರಸಾರ ಮಾಡ್ತೀವಿ. ಮತ್ತೆ ಇದೆ, ಮತ್ತಿನ್ನೇನ್ ಸಮಾಚಾರ? ಹೇಗಿದೆ ನಿಮ್ಮ ದಸರಾ ಹಬ್ಬ?
1: ಚೆನ್ನಾಗಿದೆ ಮೇಡಮ್. ಈ ದಸರಾ ಹಬ್ಬ ಅಂದ್ರೆ ಎಲ್ಲಾರ್ಗು ಒಂಥರ ಅಪ್ಪ ತರ ತಾನೇ, ಗಾಡಿಗಳು ಇಟ್ಟಿರೋರು, ಬಸ್ಸು, ಕಾರು, ಲಾರಿ ಎಲ್ಲ ಇಟ್ಟಿರೋರೆಲ್ಲ ಪೂಜೆ ಮಾಡ್ತಾರೆ. ಚೆನ್ನಾಗಿರ್ತದೆ, ವೈಭವ ಇರ್ತದೆ. ಇದು 400-450 ವರ್ಷದ ಇತಿಹಾಸ ಇದೆಯಲ್ಲ ದಸರಾಗೆ. ಅದೇ ಇಲ್ಲಿ ಆನೇಕಲ್ ದಸರಾ ಅಂತ ಮಾಡ್ತಾರೆ. ಇಲ್ಲೂ ಚೆನ್ನಾಗಿರ್ತದೆ ಮೇಡಮ್.

0: ಯಾರ್ಯಾರಿದ್ದೀರಾ ಮನೆಯಲ್ಲಿ?
1: ಹಲೋ,
0: ಮನೆಯಲ್ಲಿ ಯಾರ್ಯಾರಿದ್ದೀರಾ?
1: ಮೇಡಮ್, ಮನೆಯಲ್ಲಿ ನಾನು ನಮ್ಮ ಮಿಸ್ಸಸ್, ನಮ್ಮ ಮಗ, ಮಗಳು.
0: ಇದಕ್ಕೆ ಮುಂಚೆ ನೀವು ಅಂದ್ರೆ ಅವಾಗಿಂದ ನೀವು ಆಟೋನೇ ಓಡಿಸ್ಕೊಂಡೇ ಇರೋದಾ ಇಲ್ಲ?
1: ಟ್ರೈನ್ ಒಂದ್ ಮಾಡ್ತದೆ ಮೇಡಮ್, ಆಟೋನು ಓಡಿಸ್ತದೆ, ಅದು ಅದಕ್ಕೆ ಆ ಕಾರ್ ಡ್ರೈವಿಂಗ್ ಮಾಡ್ತದೆ.
0: ಓಕೆ, ಒಳ್ಳೇದು. ಹೇಳಿ.
1: ಓಕೆ ಮೇಡಮ್.
0: ಓಕೆ, ಒಳ್ಳೇದಾಯ್ತು. ನೀವು ಕರೆ ಮಾಡಿದ ಸಂತೋಷ. ಹೀಗೆ ಕರೆ ಮಾಡ್ತಾ ಇರಿ, ರೇಡಿಯೋ ಕೇಳ್ತಾ ಇರಿ, ನಿಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತೀವಿ. ನಮಸ್ಕಾರ.
1: ಓಕೆ ಓಕೆ ಓಕೆ.

0: ಹಲೋ ವಿವಿಧ ಭಾರತಿ.
1: ಹಲೋ
0: ಹಲೋ ವಿವಿಧ ಭಾರತಿ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು ಹಾಗೂ ಸ್ಥಳ ತಿಳಿಸಿ.
1: ಶಿವಕುಮಾರ್, ಸಿಂಗಡಿಗೆರೆ.
0: ಸಿಂಗಡಿಗೆರೆ ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ವ್ಯವಸಾಯ, ಅಗ್ರಿಕಲ್ಚರ್
0: ವ್ಯವಸಾಯ ಮಾಡ್ತಾ ಇದ್ದೀರಾ. ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಇದು ಭಾಗ್ಯದ ಲಕ್ಷ್ಮಿ ಬಾರಮ್ಮದಲ್ಲಿ ಆನೆಯ ಮೇಲೆ ಅಂಬಾರಿ ಮಕಂಡೆ ಅಂತ ಇದೆಯಲ್ಲ.
0: ಭಾಗ್ಯದ ಲಕ್ಷ್ಮಿ ಬಾರಮ್ಮ ಆನೆಯ ಮೇಲೆ ಅಂಬಾರಿ ಕಂಡೆನಾ? ಓಕೆ, ಪ್ರಸಾರ ಮಾಡ್ತೀವಿ. ಏನ್ ವಿಶೇಷ ದಸರಾ ಹಬ್ಬದು?
1: ದಸರಾ ದಸರಾಗೆ ಅದು ಅಂಬಾರಿದ ಹೆಸರು ಬರ್ತಲ್ಲ ಮೇಡಮ್, ಅದಕ್ಕಾಗಿ ಕೇಳ್ತಾ ಇದ್ದೀನಿ.
0: ಓಕೆ, ಆ ಒಂದು ಹಾಡನ್ನ. ನೀವೇನಾದ್ರೂ ವಿಶೇಷ ಏನಿದೆ ನಿಮ್ಮ ಕಡೂರು ಈ ಕಡೆ?
1: ಕಡೂರಲ್ಲಿ ನಮ್ಮ ಸಿಂಗಡಿಯರಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ನಮ್ಮ ದೇವ್ರನ್ನ ಪಟ್ಟಕೊಂಡಿರಿಸಿ ಆಮೇಲೆ ಬನ್ನಿ ಮಠಕ್ಕೆ ಕರ್ಕೊಂಡೋಗಿ ಅಲ್ಲಿ ಬಾಳೆಕನ್ನಿಟ್ಟು ಬಾಣದಲ್ಲಿ ಎಲ್ಲ ಹೊಡಿತಾರೆ ಮೇಡಮ್, ಅದೇ ವಿಶೇಷ.
0: ಆನೆಯ ಮೇಲೆ ಅಂಬಾರಿ ಕಂಡೆ, ಇದು ಹಾಲು ಜೇನು ಚಿತ್ರದ ಗೀತೆ.
1: ಹಾಲು ಜೇನು ಮೇಡಮ್, ನನಗೆ ಕನ್ಫ್ಯೂಸ್ ಆಯ್ತು.
0: ಆ ಹಾಡು ಈಗ ನಾವು ಮತ್ತೆ ಹುಡುಕದ್ಮೇಲೆ ನೆನಪಾಗ್ತಾ ಇದೆ, ಆ ಹಾಡು ಹೇಗಿದೆ ಅಂತ. ಬಳಿಯಲ್ಲಿ ಅಂತ ಅದು ಕೊನೆ ಆಗತ್ತಲ್ಲ.
1: ಹೌದೌದೌದು, ಅಷ್ಟೊತ್ತಿಗೆ ಓನರ್ ಬಂದ್ಬಿಡ್ತಾನೆ.
0: ಹಾಗಾಗಿ ನಾವು ಅನ್ಕೊಂಡ್ವಿ ಅದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಕಥೆಯೊಂದಿಗೆ ಬರಲ್ಲ ಹಾಡು ಅಂತ.
1: ಹೌದೌದೌದು ಮೇಡಮ್, ಹಾಲು ಜೇನು.
0: ನಿಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತೀವಿ. ಮತ್ತೆ ಇನ್ನ ದಸರಾ ಹಬ್ಬದ ಶುಭಾಶಯಗಳು. ವ್ಯವಸಾಯ ಏನ್ ಮಾಡ್ಕೊಂಡಿದ್ರಿ ಈ ವರ್ಷ? ಏನ್ ವ್ಯವಸಾಯ
1: ಈ ವರ್ಷ? ಎಲ್ಲ ಏನಿಲ್ಲ ಮೇಡಮ್, ಎಲ್ಲ ಮಳೆ ಇಲ್ಲ.
0: ನಿಮ್ಮ ಕಡೂರ್ ಕಡೆ
1: ಇಲ್ಲ? ಜೀರೋ ಜೀರೋ.
0: ಕಡೂರ್ ಕಡೆ ಸ್ವಲ್ಪ ಪರವಾಗಿಲ್ವೇನೋ ಅಂತ ಕಾಣ್ಕೊಂತೀವಿ.
1: ಇಲ್ಲ ಮೇಡಮ್, ನಮಗಿಲ್ಲ ಮಳೆ, ನಾವು ಬಯಲುಸೀಮೆ ಈ ಕಡೆ.
0: ಅಲ್ಲಿ ಸ್ವಲ್ಪ ಬೆಟ್ಟ ಇದು ಎಲ್ಲ ಸ್ವಲ್ಪ ಜಾಸ್ತಿ ಅಲ್ವಾ? ನಾವು ಬಯಲು ಅನ್ಕೊಂತೀವಿ, ನಿಮ್ ಕಡೆ ಬೆಟ್ಟದ ಪ್ರದೇಶ.
1: ಬಯಲು ಸೀಮೆ ಬೆಟ್ಟ ಇಲ್ಲ ಇಲ್ಲಿ, ನಮ್ಗೆ ಆ ಕಡೆ ಬೆಟ್ಟ ಹೋಗ್ಬೇಕು ಅಂದ್ರೆ ಶೃಂಗೇರಿ ಕಡೆ ಹೋಗ್ಬೇಕು.
0: ಚಿಕ್ಕಮಗಳೂರ್
1: ಹತ್ರ?
0: ಚಿಕ್ಕಮಗಳೂರ್ಗ್ ಹತ್ರ ಅಲ್ಲ ನೀವು? ಹಾಗಾಗಿ ಹಾಗನ್ಕೊಂಡ್ವಿ. ಆಯ್ತು, ಉತ್ತಮ. ಇನ್ನು ಮುಂದೆನಾದ್ರೂ ಈ ಒಂದು ತಂಪು ತೇವಾಂಶದಲ್ಲಿ
1: ಬೆಳೆಯುವಂತ ಏನು ಮಾಡಕ್ಕಾಗಲ್ಲ,
0: ಖಾರಿಫ್ ಬೆಳೆ ಆಗಿದೆ. ಇನ್ನು ಮುಂದೆ ತಂಪು ತೇವಾಂಶದಲ್ಲಿ ಬೆಳೆಯುವಂತಹ ಬೆಳೆಗಳಾದ್ರೂ ಚೆನ್ನಾಗಿ ಬರಲಿ ಅಂತ ಭಾವಿಸೋಣ. ದಸರಾ ಹಬ್ಬದ ಶುಭಾಶಯಗಳು. ಕರೆ ಮಾಡಿದ್ದಕ್ಕಾಗಿ
1: ಧನ್ಯವಾದ ಮೇಡಮ್.
0: ನಮಸ್ಕಾರ.

ಕಾರಣಾಂತರಗಳಿಂದ ಆನೆಯ ಮೇಲೆ ಅಂಬಾರಿ ಹಾಡು ಯಾಕೋ ಪ್ರಸಾರ ಆಗ್ತಾ ಇಲ್ಲ. ಮುಂದಿನ ಭಾಗದಲ್ಲಿ ಪ್ರಯತ್ನ ಪಡ್ತೀವಿ. ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ.

0: ಹಲೋ ವಿವಿಧ ಭಾರತಿ. ನಮಸ್ತೆ, ಕೇಳಿಸ್ತಾ ಇದೆಯಾ?
1: ಹಲೋ
0: ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ನಿಮ್ಮ ಹೆಸರೇನು?
1: ಶರಣಗೌಡ.
0: ಏನ್ ಹೆಸರು?
1: ಶರಣಗೌಡ. ಶರಣಗೌಡ ಅಂತ.
0: ಎಲ್ಲಿಂದ?
1: ಇಲ್ಲಿ ಬೆಂಗಳೂರಿನಿಂದ ಮೇಡಮ್. ಬೆಳ್ಳಂದೂರು.
0: ಬೆಳ್ಳಂದೂರು. ಬೆಳ್ಳಂದೂರು. ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನಂದಿ ಪಿಕ್ಚರ್ ಅಲ್ಲಿ ಮೇಡಮ್.
0: ನಂದಿ ಚಿತ್ರದ ಹಾಡು ಯಾವುದು? ಪ್ರಸಾರ ಮಾಡ್ತೀವಿ. ಏನ್ ಮಾಡ್ಕೊಂಡಿದ್ದೀರಾ ಇವ್ರೆ? ಸ್ವಲ್ಪ ಜೋರಾಗಿ ಮಾತಾಡಿ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀರಾ ಬೆಳ್ಳಂದೂರ್ ಕಡೆ? ತುಂಬಾ ಗಾಳಿ ಬೀಸ್ತಾ ಇದೆ. ವಿವಿಧ ಭಾರತೀಯ ಯಾವ ಕಾರ್ಯಕ್ರಮ ನೀವು ಹೆಚ್ಚು ಕೇಳೋಕೆ ಸಾಧ್ಯ ಆಗುತ್ತೆ ಅಂದ್ರೆ ಯಾವ ನಿಮ್ಮ ಕೆಲಸ ಜೊತೆ ನಿಮ್ಗೊಂದು ಒಳ್ಳೆ ಮನರಂಜನೆ ಕೊಡುತ್ತೆ ಈ ಒಂದು
1: ವಾಹಿನಿ?
0: ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ಏನ್ ಮಾಡ್ಕೊಂಡಿದ್ದಾರೆ? ಸರಿ, ನಿಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತಿದ್ದೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಂದಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರ. ಹೀಗೀಗ ನಮ್ಮ ಇಡೀ ಕರ್ನಾಟಕದ ಅನೇಕ ನಗರಗಳನ್ನ ದಾಟಿ ಬಂದಂತಹ ಮುಂದಿನ ಕರೆ ಯಾವ್ದಿರಬಹುದು? ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮಸ್ತೆ. ನಿಮ್ಮ ಹೆಸರು ಹಾಗೂ ಸ್ಥಳವನ್ನ ತಿಳಿಸಿ.
1: ನನ್ನ ಹೆಸರು ಗುಣವತಿ ಭೀಮಪ್ಪ ಅಂತ ಮೇಡಮ್, ದಾವಣಗೆರೆಯಿಂದ.
0: ಗುಣವತಿ ಅವರೇ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು ಹೇಗ್ ನಡೀತಿದೆ?
1: ಧನ್ಯವಾದಗಳು ಮೇಡಮ್, ಚೆನ್ನಾಗಿ ನಡೀತಾ ಇದೆ. 9 ದಿನ ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಶಿವ ಧ್ಯಾನ ಮಂದಿರ ಇದೆ, ಅಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರತಿದಿನ ಮತ್ತೆ ಸಂಜೆ ನಾವು ಬಡಾವಣೆಯಲ್ಲೆಲ್ಲ ಹೆಣ್ಮಕ್ಳು ಒಂದು ಸಮಾಜ ಇದೆ ಮೇಡಮ್, ನಮ್ದು ಸಿಸ್ಟರ್ ನಿವೇದಿತ ಮಹಿಳಾ ಸಮಾಜ ಅಂತ, ಅಲ್ಲಿ ಸದಸ್ಯನಿಯರು ಮತ್ತೆ ಬಡಾವಣೆಯ ಹೆಣ್ಮಕ್ಳು ಎಲ್ಲ ಸೇರಿ ಲಲಿತ ಸಹಸ್ರನಾಮ ಹೇಳ್ಕೊಳ್ತೀವಿ. 9ನೇ ದಿನ ಮತ್ತೆ ವಿಜಯದಶಮಿ ದಿನ, ಮತ್ತೆ ವಿಜಯದಶಮಿ ತನಕನೂ ದಿನಾನು ನಾವು ಹೇಳ್ತೀವಿ ಮೇಡಮ್ ಲಲಿತ ಸಹಸ್ರನಾಮ ಹೇಳ್ತೀವಿ, ಮನೆಯಲ್ಲಿ ಪೂಜೆ ಮಾಡ್ಕೊಳ್ತೀವಿ. ತರ ನಡೀತಾ ಇದೆ ಮೇಡಮ್ ದಸರಾ.
0: ಒಳ್ಳೇದು, ಹೀಗೆ ಮಾಡ್ತಾರೆ. ನಿಮ್ಮ ಸಮಾಜದ ಹೆಸರು ಸಿಸ್ಟರ್ ನಿವೇದಿತ, ನೆನಪು ಮಾಡಿ.
1: ಹೌದು, ನಮ್ಗೆ ಸಿಸ್ಟರ್ ನಿವೇದಿತ ಮಹಿಳಾ ಸಮಾಜ. ನಮ್ಮ ಬಡಾವಣೆ ಹೆಸರು ವಿವೇಕಾನಂದ ಬಡಾವಣೆ ಅಂತ, ಸ್ವಾಮಿ ವಿವೇಕಾನಂದ ಬಡಾವಣೆ ಅಂತ.
0: ಒಳ್ಳೇದು. ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಬೀದಿ ಬಸವಣ್ಣ ಚಿತ್ರದಿಂದ ಬೇಡ ಬೇಡ ಬಾಗಿಲು ಹಾಕ ಬೇಡ ಅಂತ ಹಾಡಿದೆ ಮೇಡಮ್. ಅದು ಲಭ್ಯ ಇದ್ರೆ ಮತ್ತೆ ಪ್ರಸಾರ ಮಾಡಿ.
0: ಆಯ್ತು, ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ತೆ. ಸ್ನೇಹಿತರೆ, ಬೀದಿ ಬಸವಣ್ಣ ಚಿತ್ರದ ಹಾಡನ್ನ ಹಾಡಿದ್ದಾರೆ ಬೆಂಗಳೂರು ಲತಾ ಹಾಗೂ ಪಿ ನಾಗೇಶ್ವರ ರಾವ್. ಜಿ ವಿ ಅಯ್ಯರವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ.
2: ಬೇಡ ಬೇಡ ಬಾಗಿಲು ಹಾಕಬೇಡ,
3: ಬಲ್ಲೆ ಎಲ್ಲ ನಿನ್ನದೇ ಕೈವಾಡ.
2: ಅಯೋಧ್ಯೆ

ಸ್ನೇಹಿತರೆ, ಈವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳಿದ್ರೆ ಕರೆಗೊಂದು ಹಾಡು ಕಾರ್ಯಕ್ರಮನ ಮುಗಿಸುವಂತಹ ಹೊತ್ತಾಗಿದೆ. ರೇಡಿಯೋ ಸಮಯವಾಗಿದೆ 12:59:27. ಒಂದು ಗಂಟೆಗೆ ಸರಿಯಾಗಿ ಕೇಳ್ತೀರಾ ಸುದ್ದಿ ಮುಖ್ಯಾಂಶಗಳನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿರುವ ತೀರ್ಪಿನ ಕುರಿತು ಸಚಿವ ಸಂಪುಟದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಕುರಿತಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಕ್ಷಣಾ ವಲಯದ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ದೇಶೀಯ ನಾವೀನ್ಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ನ ತಂತ್ರಜ್ಞಾನ ನಾವೀನ್ಯತಾ ಕೇಂದ್ರವಾದ ಪ್ರವರ್ತಕ್ ಟೆಕ್ನಾಲಜೀಸ್ ಫೌಂಡೇಶನ್, ಹೈದರಾಬಾದ್ ಮೂಲದ ರಕ್ಷಣಾ ಕೃತಕ ಬುದ್ದಿಮತ್ತೆ ಕಂಪನಿಯಾದ ಮೇಧಾಸ್ತ್ರ ಟೆಕ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭಗೊಂಡಿದೆ. ದೃಢವಾದ ಸಮನ್ವಯತೆಯ ಮೂಲಕ ಹೆಚ್ಚು ಸುರಕ್ಷಿತ ಮತ್ತು ಬಲವಾದ ಬಿಮ್ಸ್ಟೆಕ್ ಪ್ರದೇಶವನ್ನು ನಿರ್ಮಿಸಲು ಎಲ್ಲಾ ಸದಸ್ಯ ರಾಷ್ಟ್ರಗಳು ಬದ್ಧವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಕಬ್ಬು ರೈತರ ಪ್ರಮುಖ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಅನ್ನದಾತರ ಪ್ರತಿಭಟನೆ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ರೈತರು ರಾಷ್ಟೀಯ ಹೆದ್ದಾರಿ ತಡೆದು ರಸ್ತೆಗಿಳಿದಿದ್ದರೆ ಕಬ್ಬು ಬೆಳೆ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯ ಹಿರೇಬಾಗೇವಾಡಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಪಬ್ವೊಂದರಲ್ಲಿ ನಡೆದ ದಾಳಿಯ ವೇಳೆ ಗುರುತಿನ ಚೀಟಿ ತೋರಿಸುವಂತೆ ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹಲ್ಲೆ ನಡೆಸಿದ್ದೆ. ನಿಂದಿಸಿದ ಆರೋಪದ ಮೇಲೆ ಆಂಧ್ರಪ್ರದೇಶ ಕೇಡರ್ನ ಐಎಎಸ್ ಅಧಿಕಾರಿ ಮತ್ತು ಅವರ ಮೂವರು ಸ್ನೇಹಿತರ ವಿರುದ್ಧ ಬೆಂಗಳೂರು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಮಹಾನವಮಿ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಂಗಳೂರಿನಿಂದ ಉತ್ತರ ಕನ್ನಡ ಜಿಲ್ಲೆಗೆ ಸುಮಾರು 400 ಹೆಚ್ಚುವರಿ ವಿಶೇಷ ಬಸ್ಗಳನ್ನು ಕಾರ್ಯಾಚರಣೆಗೊಳಿಸಲು ನಿರ್ಧರಿಸಿದೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಇಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಭೇಟಿಯಾಗಿ ಬೆಂಗಳೂರಿನಲ್ಲಿ ಇದೇ 17ಕ್ಕೆ ನಡೆಯಲಿರುವ ಇಂಡಿಯಾ ವೆಸ್ಟ್ ಇಂಡೀಸ್ ನಡುವಿನ ಟಿ20 ಪಂದ್ಯಕ್ಕೆ ಆಹ್ವಾನಿಸಿದ್ದಾರೆ. ಭಾರತದ ಏಕದಿನ ಮತ್ತು ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಹಾಗೂ ಆರಂಭಿಕ ಆಟಗಾರ್ತಿ ಶಫಾಲಿ ವರ್ಮಾ ಅವರು ಕ್ರಮವಾಗಿ ಸೆಪ್ಟೆಂಬರ್ ತಿಂಗಳ ಐಸಿಸಿ ಪುರುಷರ ಮತ್ತು ಮಹಿಳಾ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಚೈತ್ರ,
1: ಏನತ್ತೆ?
0: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
1: ಅಂದ್ರೆ?
0: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
1: ಮತ್ತೆ ವ್ಯವಹಾರ?
2: ಅದು ನಾವು
0: ಡಿಜಿಟಲ್ ಪಾವತಿ ಮಾಡೋದು.
1: ಓಹ್,
0: ಅಂದ್ರೆ UPI ಇಂದ?
1: ಹೌದಾ?
0: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
0: ನಿನ್ನ ಮೊದಲ ಉಡುಗೊರೆಯು UPI-ನಿಂದಲೇ ಸಿಗುತ್ತೆ.
1: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಸುಂತಿ ಹೋ, ಕಮಾಲ್ ಹೀ ಹೋ ಗಯಾ.
6: ಕ್ಯಾ ಹೋ ಗಯಾ?

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಸಾಮೂಹಿಕ ಬೆಳವಣಿಗೆ ಮತ್ತು ಸಮಾಧಾನ ಅವಕಾಶವೇ ಭಾರತದ ಪ್ರಗತಿಗೆ ಆಧಾರ, ಪ್ರಧಾನಿ ನರೇಂದ್ರ ಮೋದಿ. ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ವಿವಿಧ ವಿಭಾಗಗಳಲ್ಲಿಂದು ಭಾರತದ ಶಟ್ಲರ್ಗಳು ಕಣದಲ್ಲಿ. ವಾರ್ತೆಗಳ ವಿವರ. ಭಾರತದ ಪ್ರಗತಿಯು ಸಾಮೂಹಿಕ ಬೆಳವಣಿಗೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದರ ಮೇಲೆ ಆಧಾರಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ಲೂಮ್ಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಆಡಳಿತ ವಿಧಾನ ಮತ್ತು ಕಾರ್ಯ ಸಂಸ್ಕೃತಿಯಲ್ಲಿ ಸಬಲೀಕರಣಕ್ಕಾಗಿ ಅಧಿಕಾರ ಎಂಬ ತತ್ವವನ್ನು ಅಳವಡಿಸಿಕೊಂಡಿದೆ ಎಂದರು. ಅಧಿಕಾರ ಎಂದರೆ ಮುಂದೆ ಸಾಗುವ ಸಾಮರ್ಥ್ಯ ಮಾತ್ರವಲ್ಲ, ಇತರರನ್ನು ಸಬಲಗೊಳಿಸುವ ಶಕ್ತಿಯಾಗಿದೆ. ಇಂದಿನ ಯುಗದಲ್ಲಿ ಡಿಜಿಟಲ್ ಶಕ್ತಿಯು ಈ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಗಳಲ್ಲಿ ಒಂದಾಗಿದ್ದು ಭಾರತಕ್ಕೆ ಹೆಚ್ಚಿನ ಅವಕಾಶಗಳನ್ನು ತೆರೆದಿದೆ ಎಂದು ಪ್ರಧಾನಿ ಹೇಳಿದರು. ತಂತ್ರಜ್ಞಾನ, ದತ್ತಾಂಶ, ಜ್ಞಾನ ಮತ್ತು ನಾವೀನ್ಯತೆಗಳು 21ನೇ ಶತಮಾನದಲ್ಲಿ ಶಕ್ತಿಯ ಪ್ರಮುಖ ಮೂಲಗಳಾಗಿವೆ. ಭಾರತದ ಸಾಮರ್ಥ್ಯಗಳು ಇತರ ದೇಶಗಳಿಗೂ ಹೊಸ ಅವಕಾಶಗಳ ಬಾಗಿಲು ತೆರೆಯುವಂತೆ ಮಾಡುವುದು ಸರ್ಕಾರದ ನಿರಂತರ ಪ್ರಯತ್ನವಾಗಿದೆ ಎಂದರು. ಕಳೆದ 1 ದಶಕದಲ್ಲಿ 25 ಕೋಟಿ ಜನರನ್ನು ಬಡತನದಿಂದ ಹೊರತರಲಾಗಿದೆ. 2014ರಿಂದ ದೇಶದ ನವೋದ್ಯಮ ವಲಯ ಗಣನೀಯವಾಗಿ ವಿಸ್ತರಿಸಿದ್ದು, ನವೋದ್ಯಮಗಳ ಸಂಖ್ಯೆ 2.5 ಲಕ್ಷ ದಾಟಿದೆ. ಇವುಗಳಲ್ಲಿ 45%ಕ್ಕೂ ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರು ಇದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭಗೊಂಡಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಭಯೋತ್ಪಾದನೆ, ಗಡಿಯಾಚೆಗಿನ ಸಂಘಟಿತ ಅಪರಾಧಗಳು, ಮಾದಕ ವಸ್ತು ಕಳ್ಳಸಾಗಣೆ, ಮೂಲಭೂತವಾದ ಅಕ್ರಮ ಹಣಕಾಸು ಹರಿವು ಹಾಗೂ ಸೈಬರ್ ಬೆದರಿಕೆಗಳನ್ನು ಜಂಟಿಯಾಗಿ ಎದುರಿಸಲು ಈ ಸಭೆಯು ಎಲ್ಲಾ ರಾಷ್ಟ್ರಗಳ ದೃಢ ಸಂಕಲ್ಪವನ್ನು ಬಿಂಬಿಸುತ್ತದೆ ಎಂದು ತಿಳಿಸಿದರು. ದೃಢವಾದ ಸಮನ್ವಯತೆಯ ಮೂಲಕ ಹೆಚ್ಚು ಸುರಕ್ಷಿತ ಮತ್ತು ಬಲವಾದ ಬಿಮ್ಸ್ಟೆಕ್ ಪ್ರದೇಶವನ್ನು ನಿರ್ಮಿಸಲು ಎಲ್ಲಾ ಸದಸ್ಯ ರಾಷ್ಟಗಳು ಬದ್ಧವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. 1997ರಲ್ಲಿ ಸ್ಥಾಪನೆಯಾದ ಬಿಮ್ಸ್ಟೆಕ್ ಸಂಘಟನೆಯಲ್ಲಿ ಭಾರತ, ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ಸೇರಿದಂತೆ 7 ರಾಷ್ಟಗಳು ಸದಸ್ಯರಾಗಿವೆ. ಬಂಗಾಳಕೊಲ್ಲಿ ಪ್ರದೇಶದ ರಾಷ್ಟಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವುದು ಸಂಘಟನೆಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರ ಭೇಟಿಯ ಸಮಯದಲ್ಲಿ ನಾಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತೆ ಸಚಿವ ಜಯಂತ್ ಚೌಧರಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತದಲ್ಲಿನ ಕೆನಡಾ ಹೈಕಮಿಷನರ್ ಕ್ರಿಸ್ಟೋಫರ್ ಕೂಟರ್ ಮಾತನಾಡಿ, ಪ್ರಸ್ತಾವಿತ ಮುಕ್ತ ವ್ಯಾಪಾರ ಒಪ್ಪಂದ, ಹೆಚ್ಚಿನ ಹೂಡಿಕೆ ಮತ್ತು ಉಭಯ ದೇಶಗಳ ನಡುವೆ ಜನರ ಸಂಚಾರ ಹೆಚ್ಚಿಸುವ ಮೂಲಕ ದ್ವಿಪಕ್ಷೀಯ ವ್ಯಾಪಾರವನ್ನು ಬಲಪಡಿಸಲು ಕೆನಡಾ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ನಡುವಿನ ಪ್ರವಾಸೋದ್ಯಮ

0: ಕ್ಷೇತ್ರದಲ್ಲಿಯೂ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳಿವೆ ಎಂದು ಅವರು ಹೇಳಿದ್ದಾರೆ. ಅರ್ಹ ಪ್ರತಿಯೊಬ್ಬ ನಾಗರಿಕರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವ ಉದ್ದೇಶದಿಂದ ಭಾರತ ಚುನಾವಣಾ ಆಯೋಗ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ಶಿಬಿರಗಳು ಹಾಗೂ ಮತದಾರರ ನೆರವು ಅಭಿಯಾನಗಳನ್ನು ತೀವ್ರಗೊಳಿಸಿದೆ. ಮುಖ್ಯ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಮತದಾರರ ಹೆಸರು ನೋಂದಣಿ ವೈಯಕ್ತಿಕ ವಿವರಗಳ ತಿದ್ದುಪಡಿ ಹಾಗೂ ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಮತಗಟ್ಟೆಗಳಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದ್ದು ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ನೆರವು ಪಡೆಯಬಹುದು. ಮತದಾರರ ನೋಂದಣಿ ವಿಚಾರಣೆ ಪ್ರಕ್ರಿಯೆ ಹಾಗೂ ದಾಖಲೆಗಳಲ್ಲಿನ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ದೂರುಗಳ ಪರಿಹಾರಕ್ಕೂ ಈ ಅಭಿಯಾನ ಆದ್ಯತೆ ನೀಡಲಿದೆ. ದೇಶದಲ್ಲಿ ಅಂತರ್ಜಾಲ ಬಳಕೆದಾರರ ಸಂಖ್ಯೆ 2026 ಮಾರ್ಚ್ ಅಂತ್ಯದಿಂದ 109.28 ಕೋಟಿ ಜೂನ್ ಅಂತ್ಯಕ್ಕೆ 111.41 ಕೋಟಿ ಅಧಿಕವಾಗಿ ಏರಿಕೆಯಾಗಿದೆ. ತ್ರೈಮಾಸಿಕ ಅವಧಿಯಲ್ಲಿ ಶೇಕಡಾ 1.96% ಬೆಳವಣಿಗೆ ದಾಖಲಾಗಿದೆ. ಒಟ್ಟು ಅಂತರ್ಜಾಲ ಬಳಕೆದಾರರಲ್ಲಿ 4.77 ಕೋಟಿ ಅಧಿಕ ಮಂದಿ ವೈರ್ಡ್ ಸಂಪರ್ಕ ಹೊಂದಿದ್ದರೆ ಸುಮಾರು 106.64 ಕೋಟಿ ಮಂದಿ ವೈರ್ಲೆಸ್ ಸಂಪರ್ಕ ಹೊಂದಿದ್ದಾರೆ. ಜೂನ್ ಅಂತ್ಯಕ್ಕೆ ಬ್ರಾಡ್ ಬ್ಯಾಂಡ್ ಬಳಕೆದಾರರ ಸಂಖ್ಯೆ ಶೇಕಡಾ 2.3% ಹೆಚ್ಚಿದರೆ ನ್ಯಾರೋ ಬ್ಯಾಂಡ್ ಬಳಕೆದಾರರ ಸಂಖ್ಯೆ ಶೇಕಡಾ 0.89% ಇಳಿಕೆಯಾಗಿದೆ ಎಂದು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.6 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 225 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡಾ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014 800 ಟನ್ಗಳಷ್ಟಿದ್ದು ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1,728 ಟನ್ಗಳಿಗೆ ದ್ವಿಗುಣಗೊಂಡಿದೆ. ರಕ್ಷಣಾ ವಲಯದ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ದೇಶೀಯ ನಾವೀನ್ಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್ನ ತಂತ್ರಜ್ಞಾನ ನಾವೀನ್ಯತಾ ಕೇಂದ್ರವಾದ ಪ್ರವರ್ತಕ್ ಟೆಕ್ನಾಲಜೀಸ್ ಫೌಂಡೇಶನ್ ಹೈದರಾಬಾದ್ ಮೂಲದ ರಕ್ಷಣಾ ಕೃತಕ ಬುದ್ಧಿಮತ್ತೆ ಕಂಪನಿಯಾದ ಮೇಧಾಸ್ತ್ರ ಟೆಕ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಐಐಟಿ ಮದ್ರಾಸ್ನ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಮತ್ತು ಪ್ರವರ್ತಕ್ನ ಸಿಇಒ ಡಾ ಎಂಜೆ ಶಂಕರ್ ರಾಮನ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು.

0: ಡೆನ್ಮಾರ್ಕ್ನ ಒಡೆನ್ಸ್ನಲ್ಲಿ ಇಂದಿನಿಂದ ಪ್ರತಿಷ್ಠಿತ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆಯಲಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿಂದು ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜರ್ಮನಿಯ ಏವಾನ್ ಲಿ ಅವರನ್ನು ಎದುರಿಸಲಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ಆಟಗಾರ್ತಿ ತನ್ವಿ ಶರ್ಮಾ ಜಪಾನ್ನ ನತ್ಸುಕಿ ನಿದಾಯಿರಾ ಅವರೊಂದಿಗೆ ಸೆಣಸಲಿದ್ದಾರೆ. ಭಾರತದ ಅಶ್ಮಿತಾ ಚಲಿಹಾ, ದೇವಿಕಾ ಸಿಹಾಗ್ ಹಾಗೂ ಉನ್ನತಿ ಹೂಡಾ ನಾಳೆ ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕಿಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಇಂದು ಭಾರತದ ಲಕ್ಷ್ಯ ಸೇನ್ ಹಾಗೂ ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಕಿಡಂಬಿ ಶ್ರೀಕಾಂತ್ ಸ್ಪರ್ಧಿಸುತ್ತಿದ್ದಾರೆ. ಆಯುಷ್ ಶೆಟ್ಟಿ ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಭಾರತದ ಅಗ್ರಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮೂಹಿಕ ಬೆಳವಣಿಗೆ ಮತ್ತು ಸಮಾನ ಅವಕಾಶವೇ ಭಾರತದ ಪ್ರಗತಿಗೆ ಆಧಾರ, ಪ್ರಧಾನಿ ನರೇಂದ್ರ ಮೋದಿ. ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ ಎರಡು ದಿನಗಳ ಭಾರತ ಪ್ರವಾಸ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ವಿವಿಧ ವಿಭಾಗಗಳಲ್ಲಿಂದು ಭಾರತದ ಶಟ್ಲರ್ಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: पीसीपी एंड डीटी कानून के विभिन्न प्रावधानों के तहत लिंग जांच करने और करवाने वालों को 3 से 5 साल तक की कैद और जुर्माने की सजा है. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी.
2: ಸ್ನೇಹಿತರೆ, ಒಂದು ವಿಶೇಷವಾದ ಕಾರ್ಯಕ್ರಮದ ಪ್ರಕಟಣೆ ಇದಾಗಿದೆ. ಇಂದು ಸಂಜೆ 4 ಗಂಟೆಗೆ ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆಯ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣೆ ಪರಿಣಿತರಾದ ರಘು ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ರೇಡಿಯೋ ಸಮಯ 1:22:27 ಇದೀಗ ಕಾರ್ಯಕ್ರಮ ರಸಪ್ರಶ್ನೆ.

ಸ್ನೇಹಿತರೆ, ಇಂದಿನ ರಸಪ್ರಶ್ನೆಯ ಒಂದು ವಿಶೇಷ ಅಂದರೆ ಪ್ರಶ್ನೆಗಳೆಲ್ಲವೂ ಬಹು ಸುಲಭ, ಉತ್ತರಗಳು ಸುಲಭ ನಿಮ್ಮಲ್ಲಿ ಕೇಳಿದಾಗ. ಸೊ ಈ ರೀತಿ ಸುಲಭದ ಪ್ರಶ್ನೆ ಅಂತ ನಾನು ಭಾವಿಸಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಳಿಸ್ಬೇಕು ವಾಟ್ಸಪ್ ಮೂಲಕ.

ವಾಟ್ಸಪ್ ಸಂಖ್ಯೆಯನ್ನು ಹೇಳ್ತಾ ಇದ್ದೇವೆ, 9483091029. 9483091029 ಈ ಒಂದು ಸಂಖ್ಯೆಗೆ ನೀವು ನಿಮ್ಮ ಉತ್ತರವನ್ನು ಕಳಿಸಬಹುದು. ಸ್ನೇಹಿತರೆ, ಇತ್ತೀಚೆಗಂತೂ ಎಲ್ಲ ಕಡೆ ನೊಬೆಲ್ ಪ್ರಶಸ್ತಿಯನ್ನು ಪ್ರಕಟಿಸಿದ್ದಾರೆ, ಅದರದ್ದೇ ಮಾತು ನಡೀತಾ ಇದೆ. ಹಾಗಿರುವಾಗ ನೊಬೆಲ್ ಆಫ್ ಕಂಪ್ಯೂಟಿಂಗ್ ಅಂತ ಒಂದು ಪ್ರಶಸ್ತಿ ಇದೆ. ಏನಂತ ಹೇಳಿ, ನೊಬೆಲ್ ಆಫ್ ಕಂಪ್ಯೂಟಿಂಗ್ ಅಂತ ಹೇಳಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಗಣಿತ ತಂತ್ರಾಂಶ ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಕ್ಷೇತ್ರದಲ್ಲಿ ಬಹುಮನ್ನಣೆಯ ಸಾಧನೆಯನ್ನು ಮಾಡಿದಂಥ ಸಾಧಕರಿಗೆ ನೀಡಲಾಗುವಂಥ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಏನೆಂದು ಕರೆಯುತ್ತಾರೆ? ಇದು ನಮ್ಮ ಪ್ರಶ್ನೆಯಾಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನೊಬೆಲ್ ಆಫ್ ಕಂಪ್ಯೂಟಿಂಗ್ ಎಂದು ಗುರುತಿಸಲಾಗಿರುವ ಗಣಕ ತಂತ್ರಾಂಶ ಕ್ಷೇತ್ರದ ಬಹುಪ್ರತಿಷ್ಠಿತ ಪ್ರಶಸ್ತಿಯನ್ನು ಏನೆಂದು ಕರೆಯುತ್ತಾರೆ? ಈ ಒಂದು ಪ್ರಶಸ್ತಿಯನ್ನು 1966 ವರ್ಷದಿಂದ ನೀಡಲಾಗುತ್ತಿದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಹೀಗೆ ಕಳಿಸ್ಬೇಕು. ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲಿಗೆ ಕಳಿಸಿ, ಆ ನಂತರ ನಿಮ್ಮ ಹೆಸರು ಹಾಗೂ ಸ್ಥಳವನ್ನು ಟೈಪ್ ಮಾಡಿ ಕಳಿಸಿ, ರಸಪ್ರಶ್ನೆಯಲ್ಲಿ ಭಾಗವಹಿಸಿ.

ಹಾಗಿದ್ರೆ ನಮ್ಮ ಪ್ರಶ್ನೆಯಾಗಿತ್ತು, ನೊಬೆಲ್ ಆಫ್ ಕಂಪ್ಯೂಟಿಂಗ್ ಎಂದು ಗುರುತಿಸಲಾಗಿರುವ ಗಣಿತ ಗಣಕ ತಂತ್ರಾಂಶ ಕ್ಷೇತ್ರದ ಬಹು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಏನೆಂದು ಕರೆಯುತ್ತಾರೆ ಅನ್ನೋದು ಸರಿಯಾದ ಉತ್ತರವಾಗಿದೆ. ಟ್ಯೂರಿಂಗ್ ಅವಾರ್ಡ್, ಇದನ್ನು ನಾವು ACM ಟ್ಯೂರಿಂಗ್ ಅವಾರ್ಡ್ ಅಂತ ಹೇಳಿ ಕರಿತೀವಿ. ಅಸೋಸಿಯೇಷನ್ ಫಾರ್ ಕಂಪ್ಯೂಟಿಂಗ್ ಮಷಿನರಿ ACM ಟ್ಯೂರಿಂಗ್ ಅವಾರ್ಡ್ ಇದನ್ನು 1966 ನೀಡಲಿಕ್ಕೆ ಆರಂಭಿಸಲಾಯಿತು. ಕಂಪ್ಯೂಟರ್ ಸೈನ್ಸ್ ಕ್ಷೇತ್ರದಲ್ಲಿ ಮಾಡಿದಂಥ ಅತ್ಯುತ್ತಮ ಸಾಧನೆಗೆ, ಬಹುಮಾನ್ಯವಾದಂಥ ಅನುಕರಣೀಯವಾದಂತಹ ಸಾಧನೆಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನಮಗೆ ಸರಿಯಾದ ಉತ್ತರವನ್ನು ಮೊದಲಿಗೆ ತಲುಪಿಸಿದವರು ಜಗದಾಂಬಿಕಾ ಹಂಸವೇಣಿಯವರು. ಪ್ರಶ್ನೆ ಕೇಳ್ತಿದ್ದ ಹಾಗೆಯೇ ಉತ್ತರ ಬಂತು. ಆನಂತರ NR ಪ್ರಸಾದ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಹಾಗೂ KHP ಕಾಲೋನಿ ಹರಿಹರಯಿಂದ ರಾಜ್ಕುಮಾರ್ ಕಾತರಿಕೆಯವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಹಾಗೂ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಬ್ರು ಹೇಳ್ತಾ ಇದ್ದಾರೆ ನಮಗೆ ಉತ್ತರ ಗೊತ್ತಿಲ್ಲ. ಹಾಗೆ ಮತ್ತೊಬ್ಬರು ಸರಿಯಾದ ಉತ್ತರವನ್ನು ಗುರುತಿಸಿದ್ದಾರೆ, ಗೀತಾ ಜೋಶಿ ಅಹಮದಾಬಾದ್ನಿಂದ ಕ್ಯೂರಿಂಗ್ ಪ್ರಶಸ್ತಿ ಅಂತ ಗುರುತಿಸಿದ್ದಾರೆ. ಹಾಗೂ ಸುದರ್ಶನ್ ರಾಜಗೋಪಾಲನಗರದಿಂದ ACM AM ಟ್ಯೂರಿಂಗ್ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ AM ಟ್ಯೂರಿಂಗ್ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಬಾಡಿ ವೆಂಕಟೇಶ್ ಹಾಗೂ ಇಂದಿರಾ ಬಿನ್ನಿಪೇಟೆಯಿಂದ ಟ್ಯೂರಿಂಗ್ ಅವಾರ್ಡ್ ಅಂತ ಸರಿಯಾಗಿ ಗುರುತಿಸಿದ್ದಾರೆ. ಹಾಗೂ ಪದ್ಮಶ್ರೀ ಎಸ್ ಹಾಗೂ ಕುಟುಂಬ ರಾಮಚಂದ್ರಪುರಂ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಶಿವಶಂಕರ್ ವೇದಾವತಿ ಆನೇಕಲ್ನಿಂದ, ಅಷ್ಟೇ ಅಲ್ಲ ಪಂದ್ಯಾನ ಗ್ರಾಮ ಯಲ್ಲಪ್ಪ ಯಾದವ್ ಅವರು ರಾಯಚೂರು ಜಿಲ್ಲೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ.

ಸ್ನೇಹಿತರೆ, ನಾವು ಇದೀಗ ನಂತರದ ಪ್ರಶ್ನೆಗೆ ಸಾಗ್ತಾ ಇದ್ದೇವೆ. ರಸಪ್ರಶ್ನೆ, ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಇದಾಗಿದೆ. ಭಾರತ ಒಂದು ಪರ್ಯಾಯ ಪ್ರಸ್ಥಭೂಮಿ ಹೌದು ಅಲ್ವಾ? ಹಾಗಿರುವಾಗ ಭಾರತದ ಖನಿಜಗಳ ಪ್ರಸ್ಥಭೂಮಿ ಎಂದು ಪ್ರಸಿದ್ಧವಾದ ಪ್ರಸ್ಥಭೂಮಿ ಯಾವುದು ಅಂತ ನೀವು ನಮಗೆ ಉತ್ತರವನ್ನು ಕಳಿಸ್ಬೋದು. ನಮ್ಮ ಪ್ರಶ್ನೆ ಇದಾಗಿದೆ, ಭಾರತದ ಖನಿಜಗಳ ಪ್ರಸ್ಥಭೂಮಿ ಎಂದು ಪ್ರಸಿದ್ಧವಾದ ಪ್ರಸ್ಥಭೂಮಿ ಯಾವುದು? ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇವೆ, 9483091029, 9483091029.

ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಉತ್ತರ ಹೇಳುವಂಥ ಹಾಡೊಂದನ್ನು ಕೇಳ್ಕೊಂಡು ಬಂದರೆ ಸೂರ್ಯವಂಶ ಚಿತ್ರದಿಂದ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಯಾವುದು ಅನ್ನೋದೇ ಆದರೆ ಭಾರತದ ಖನಿಜಗಳ ಪ್ರಸ್ಥಭೂಮಿ ಎಂದು ಪ್ರಸಿದ್ಧವಾದ ಪ್ರಸ್ಥಭೂಮಿ ಯಾವುದು? ಉತ್ತರ, ಸರಿಯಾದ ಉತ್ತರ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಭಾರತದಲ್ಲಿ ಪ್ರಮುಖವಾಗಿ ಮೂರು ಪ್ರಸ್ಥಭೂಮಿಗಳನ್ನು ನಾವು ಹೇಳ್ತೀವಿ. ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಹಾಗೂ ಮತ್ತೊಂದು ದಖನ್ ಪ್ರಸ್ಥಭೂಮಿ. ಅದರಲ್ಲಿ ಈ ಒಂದು ತುಂಬ ಹಳತಾದಂತಹ ಪ್ರಸ್ಥಭೂಮಿ ದಖನ್ ಪ್ರಸ್ಥಭೂಮಿ, ಆದರೆ ಖನಿಜಗಳಿಂದ ಸಮೃದ್ಧವಾದಂತಹ ಪ್ರಸ್ಥಭೂಮಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಆಗಿದೆ. ಈ ಒಂದು ಭೂಮಿ ಭಾರತದ ಪೂರ್ವ ಭಾಗದಲ್ಲಿ ಬಿಹಾರ್, ಜಾರ್ಖಂಡ್ ಹಾಗೂ ಒಡಿಶಾ ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಹಾಗಿದ್ರೆ ಉತ್ತರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂತ ನಮಗೆ ಕಳಿಸ್ದವರು ವರಲಕ್ಷ್ಮಿ ಅವರು ಪೀಣ್ಯಿಂದ ಹೇಳ್ತಾ ಇದ್ದಾರೆ, ಹಾಗೂ ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥ ಹರಿಹರದಿಂದ, ದಾಮಿನಿ ಉಮೇಶ್ ಹಲಸೂರಿನಿಂದ, ಹಾಗೂ ಲಿಂಗರಾಜ್ ಅವರು ಬೊಮ್ಮೇನಹಳ್ಳಿಯಿಂದ, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ, ಸುಮಾ ಚಿಕ್ಕಮಗಳೂರಿನಿಂದ ಸರಿಯಾ ಹೇಳ್ತಾ ಇದ್ದಾರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ

ಅಂತ ಹಾಗೆ ಹೇಳ್ತಾ ಇದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಯ ಇಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಳಿನಾ ಧೀರಜ್ ಹಲ್ಸೂರಿನಿಂದ ಸರಿಯಾದ ಉತ್ತರ ಇದೆ. ಓ, ಮತ್ತೊಂದು ವಿಸ್ಮಯ ಅವರು ನಾಗ್ಪುರ ಅಂತ ಹೇಳ್ತಾ ಇದ್ದಾರೆ. ನಾಗ್ಪುರ ಅಂದಾಗ ಅದು ನಮ್ಮನ್ನು ಬೇರೆಡೆಗೆ ಎಳೆದುಕೊಂಡು ಹೋಗುತ್ತೆ, ಹೌದಲ್ವಾ? ಛೋಟಾ ನಾಗ್ಪುರ ಅನ್ನೋದು ಸರಿಯಾದ ಉತ್ತರವಾಗಿದೆ. ಛೋಟಾ ನಾಗ್ಪುರ ಅಂತ ಹೇಳ್ತಾ ಇದ್ದಾರೆ ಬಿ ಕೆ ಶಿವಕುಮಾರ್ ಸಿಂಕಟಗೆರೆಯಿಂದ, ಹಾಗೂ ಮಹೇಶ್ ಹೊಸೂರು ಇವರು ಹೇಳ್ತಾ ಇದ್ದಾರೆ ಶಿಕಾರಿಪುರದಿಂದ ಸರಿಯಾದ

ಭಾರತದಲ್ಲಿ ಖನಿಜಗಳಿಗೆ ಪ್ರಸಿದ್ಧವಾದ ಭೂಮಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಕಳಿಸಿದರೆ ಎ ಹರಿಹರನ್ ವಿಜ್ಞಾನ ನಗರದಿಂದ, ಹಾಗೂ ಶಿವಶಂಕರ್ ವೇದಾವತಿ ಆನೇಕಲ್ಲಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ.

ಸ್ನೇಹಿತರೆ, ಇತ್ತೀಚೆಗೆ ಏಷ್ಯನ್ ಗೇಮ್ಸ್ ನಡೀತು ಹೌದಲ್ವಾ? ಹಾಗಿರುವಾಗ 2026 ಏಷ್ಯನ್ ಗೇಮ್ಸ್ ಈ ವರ್ಷ ನಡೆಯಿತು. 2030 ಏಷ್ಯನ್ ಗೇಮ್ಸ್ ಇದೆಯಲ್ಲ, 4 ವರ್ಷಗಳ ನಂತರ ಅದು ಎಲ್ಲಿ ನಡೆಯುತ್ತೆ ಗೊತ್ತಿದೆಯಾ? ಗೊತ್ತಿದ್ರೆ ಇದೇ ನಮ್ಮ ಮುಂದಿನ ಪ್ರಶ್ನೆ ಆಗಿದೆ. ಕಳಿಸಿ, 2030 ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯಲಿದೆ? ಇದು ನಮ್ಮ ಪ್ರಶ್ನೆಯಾಗಿದೆ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಕಳಿಸಿ. ನಮ್ಮ ವಿವಿಧ ಭಾರತಿಯೊಂದಿಗೆ ನಿಮ್ಮ ಸಂದೇಶವನ್ನು ರವಾನಿಸಿ. ಸಂಖ್ಯೆಯಾಗಿದೆ 9483091029 9483091029. 9483091029.

ನಮ್ಮ ಮೂರನೇ ಪ್ರಶ್ನೆ ಆಗಿತ್ತು, ಏನಾಗಿತ್ತು 2030 ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯುತ್ತೆ ಅನ್ನೋದು. ಪ್ರಶ್ನೆ ಸುಲಭವಲ್ಲ, ಅತೀ ಸುಲಭವಾಯಿತು ಅಂತ ಕಾಣಿಸುತ್ತೆ. ಸುಮಾರು ಸಂದೇಶಗಳು, 16 ಸಂದೇಶಗಳು ಬಂದಿದೆ. ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. 2030 ಏಷ್ಯನ್ ಗೇಮ್ಸ್ ಕತಾರ್ನ ದೋಹಾನಲ್ಲಿ ನಡೆಯೋದಿದೆ ಅಂತ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಶರತ್, ಪದ್ಮಜ ಭಿಡೆ ಅವರು ಹಂಪಿನಗರದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಎಸ್ ಆರ್ ಪದ್ಮಾವತಿ ಶ್ರೀನಿವಾಸ ಮೂರ್ತಿ ನಾಗಶೆಟ್ಟಿಹಳ್ಳಿಯಿಂದ. ಹಾಗೂ ನಾವು ಹೇಳ್ತಾ ಇದ್ದೀವಿ ದೋಹಾನಲ್ಲಿ ನಡೆಯೋದು ಅಂತ, ಉದಯ ಕರ್ಕೇರ ಉಡುಪಿಯವರು ಕತಾರ್ನಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದುಬೈ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಚಾಣಕ್ಯ ತುರುವೇಕೆರೆಯಿಂದ. ಸರಿಯಾದ ಉತ್ತರವನ್ನು ಗುರುತಿಸಿದ್ದಾರೆ ಮತ್ತೊಬ್ಬರು, ಯಾರು ಬಹಳಷ್ಟು ಜನ ಬಂದಿದೆ ಅದರಲ್ಲಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರದ ಮೂಲಕ ನಮ್ಮೊಂದಿಗೆ ಸೇರ್ಪಡೆಗೊಂಡಂಥವರು ಚಂದ್ರಿಕಾ ಪ್ರಸಾದ್ ಮೂಡಲಪಾಳ್ಯದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಭೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಉಮೇಶ್ ಸಂಕೇಶ್ವರ ಸರಿಯಾದ ಉತ್ತರ ದೋಹಾ ಕತಾರ್. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಹೇಳ್ತಾ ಇದ್ದಾರೆ ಕತಾರ್ ಅಂತ, ದೋಹಾ ಕತಾರ್ ಅಂತ ಹೇಳಿ ಕತಾರ್ ದೇಶದಲ್ಲಿ ನಡೆಯೋದಿದೆ ಅಂತ ಹೇಳ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಪಂದ್ಯಾನ ಗ್ರಾಮದ ಯಲ್ಲಪ್ಪ ಯಾದವ್. ಹಾಗೂ ಮತ್ತೊಂದು ಸಂದೇಶ ಬಂದಿದೆ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಆನಂತರ ಮತ್ತೊಬ್ಬರು ಗೋಪಾಲ ಹರಿಹರದಿಂದ ಸರಿಯಾದ ಉತ್ತರ ಇದೆ. ಶಿವಶಂಕರ್ ಮತ್ತೊಂದು ಯಾವುದಿದೆ ಸರಿಯಾದ ಉತ್ತರ, ಧನ್ಪಾಲ್ ಸಕಲೇಶ್ಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಕಲಾ ಅರುಣ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಸರಿಯಾದ ಉತ್ತರಕ್ಕೆ ನಮ್ಮ ಅಭಿನಂದನೆಗಳು. ಸ್ನೇಹಿತರೆ, ನಿಮಗೆ ರಾಷ್ಟ್ರೀಯ ಹೆದ್ದಾರಿ ಸುಪರಿಚಿತವಾದಂತಹ ಹೆಸರು ಹೌದಾ? ಹಾಗಿದ್ರೆ ನಮ್ಮ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಹೆದ್ದಾರಿ ಕುರಿತಾಗಿದೆ. ಭಾರತದ ಅತಿ ಉದ್ದವಾದ 2 ರಾಷ್ಟ್ರೀಯ ಹೆದ್ದಾರಿಗಳನ್ನು ಗುರುತಿಸ್ತೀವಿ. ಇದ್ರು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರೋಕೆ ಅದರದೇ ಆದಂಥ ಒಂದು ಭೌಗೋಳಿಕ ಆಯಾಮ ಕೂಡ ಇದೆ. ಆ ನಿಟ್ಟಿನಲ್ಲಿ ಭಾರತದ ಅತಿ ಉದ್ದವಾದಂಥ ಈ 2 ರಾಷ್ಟ್ರೀಯ ಹೆದ್ದಾರಿಗಳು ಸೇರುವಂತಹ ರಾಜ್ಯ ಮತ್ತು ಸ್ಥಳ ಯಾವುದು? ಸಾಧ್ಯ ಆದರೆ ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆಯನ್ನು ಟೈಪ್ ಮಾಡಿ, 2 ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆಯನ್ನು ಟೈಪ್ ಮಾಡಿ ಹಾಗೂ ಅವು ಸಂಧಿಸುವಂತಹ ಸ್ಥಳವನ್ನು ಟೈಪ್ ಮಾಡಿ ನಿಮ್ಮ ಹೆಸರು ಹಾಗೂ ಸ್ಥಳದೊಂದಿಗೆ ನಮಗೆ ಸಂದೇಶವನ್ನು ಕಳಿಸಿ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ ಹೇಳ್ತಾ ಇದ್ದೇವೆ, 9483091029. ಕೇಳ್ತಾ ಇದ್ದೀರಾ ರಸಪ್ರಶ್ನೆ.

ಸ್ನೇಹಿತರೆ, ಕೆಲವೊಬ್ಬರು ಬರೀ ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆಯನ್ನು ನಮೂದಿಸಿ ಕಳಿಸ್ತಾ ಇದ್ದೀರಾ. ನಮ್ಮ ಪ್ರಶ್ನೆಯಾಗಿದೆ, ಭಾರತದ ಅತಿ ಉದ್ದವಾದ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಒಂದನ್ನೊಂದು ಸಂಧಿಸುವಂಥ ರಾಜ್ಯ ಸ್ಥಳ, ಆ ಒಂದು ಹೆದ್ದಾರಿಗಳು ಯಾವುದು ಅಂತ ಟೈಪ್ ಮಾಡಿ ಹಾಗೂ ಸ್ಥಳವನ್ನು ಟೈಪ್ ಮಾಡಿ ನಿಮ್ಮ ಹೆಸರು ಹಾಗೂ ಸ್ಥಳದೊಂದಿಗೆ ಕಳಿಸಿ.

ಪ್ರಶ್ನೆ ಉತ್ತರ ಸಂದೇಶಗಳ ಮಧ್ಯೆ ಕಳೆದೋಗ್ತಾ ಇದ್ದೇವೆ. ಮುದ್ದಿನ ಮಹೋವಚಿತದ ಹಾಡೊಂದನ್ನು ಕೇಳ್ಕೊಂಡು ಬಂದ್ವಿ. ರೇಡಿಯೋ ಸಮಯ 1:54 ಕೇಳ್ತಾ ಇದ್ದೀರಾ ರಸಪ್ರಶ್ನೆ. ಭಾರತದ ಅತಿ ಉದ್ದವಾದಂತಹ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಯಾವುದು ಹಾಗೂ ಅವು ಸಂಧಿಸುವಂತಹ ಸ್ಥಳವನ್ನು ನಾವು ಕೇಳಿದ್ವಿ. ನಮಗೆ ಬಹಳಷ್ಟು ಉತ್ತರಗಳು ಹಾದು ಬಂದಿದ್ದಾವೆ. ಅನನ್ಯಾಜಿ ಗುತ್ತೂರಿನಿಂದ, ನವೋದಯ ನಾಗರಾಜ್ ಲಲಿತಮಣಿ ಕಳಸಯಿಂದ, ವಿಸ್ಮಯ ಫಿನ್ಲ್ಯಾಂಡಿಂದ, ಹಾಗೂ ವೇದ ಶೆಟ್ಟಿ ಕಾಳ್ವಾರ ಕುಂದಾಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಇಷ್ಟೇ ಅಲ್ಲದೆ ಬಹಳಷ್ಟು ಜನ ಈಗಾಗಲೇ ಸರಿಯಾದ ಉತ್ತರ ಕಳಿಸಿರುವಂತಹ ಬಹಳಷ್ಟು ಕೇಳುಗರು ಮತ್ತೊಮ್ಮೆ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಈ ಒಂದು ಪ್ರಶ್ನೆಯ ಮೂಲಕ ನಮ್ಮೊಂದಿಗೆ ಬೆಸೆದುಕೊಂಡಂತಹ ಗಂಗಾಧರ ದೇಸಣಿಗೆ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೂ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಹೇಳ್ತಾ ಇದ್ದಾರೆ. ಇವರು ಬರೀ ಒಂದು ಹೆದ್ದಾರಿಯ ಸಂಖ್ಯೆಯನ್ನು ಮಾತ್ರ ನಮೂದಿಸಿದ್ದಾರೆ. ಹಾಗೂ ಪವನ ಗೋಳೂರಿನಿಂದ ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದಾರೆ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಹೇಳ್ತಾ ಇದ್ದಾರೆ, ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತೀರಾ? ನಿಮಗೆ ಗೊತ್ತೇ ಇದೆ, ನಮ್ಮ ಭಾರತ ದೇಶ ಸುಂದರವಾದ ಭೂಪಟವನ್ನು ಹೊಂದಿರುವಂತಹ ದೇಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದವರೆಗೆ ಹಾಗೂ ಗುಜರಾತ್ನಿಂದ ಅಸ್ಸಾಂನವರೆಗೆ ಹರಡಿಕೊಂಡಿರುವಂತಹ, ನಾಲ್ಕು ದಿಕ್ಕಿನಲ್ಲಿ ಹರಡಿಕೊಂಡಿರುವಂತಹ ಈ ಒಂದು ರಾಜ್ಯಗಳನ್ನು ಬೆಸೆಯೋಕೆ ಅಂತ ಎರಡು ಪ್ರಮುಖವಾದ ಹೆದ್ದಾರಿ ಸಮುಚ್ಚಯವಿದೆ. ಅದನ್ನು ಮೊದಲನೇದಾಗಿ ಉತ್ತರ ದಕ್ಷಿಣ ಕಾರಿಡಾರ್ನ NH-44 ಅಂತ ಹೇಳ್ತೀವಿ, ಹಾಗೂ ಪೂರ್ವ ಪಶ್ಚಿಮ ಕಾರಿಡಾರ್ನ NH-27 ಅಂತ ಹೇಳ್ತೀವಿ. ಕ್ರಮವಾಗಿ NH-44 ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಯಾದರೆ NH-27 ಎರಡನೇ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಮೊದಲನೆಯ NH-44 ಕಿಲೋಮೀಟರ್ ಆದರೆ ಎರಡನೆಯ ಅತಿ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿ 3,507 ಕಿಲೋಮೀಟರ್ ಉದ್ದವಿದೆ. ಉತ್ತರ ದಕ್ಷಿಣದೆಡೆಗೆ ಹರಡಿಕೊಂಡಿರುವಂತಹ ರಾಷ್ಟ್ರೀಯ ಹೆದ್ದಾರಿ 11 ರಾಜ್ಯಗಳನ್ನು ಹಾದು ಹೋದರೆ ನಮ್ಮ ಕರ್ನಾಟಕವನ್ನು ಕೂಡ ಹಾದು ಹೋಗುತ್ತೆ. ಹಾಗಿದ್ರೆ ಈಸ್ಟ್ ವೆಸ್ಟ್ ಕಾರಿಡಾರ್, ಪೂರ್ವ ಪಶ್ಚಿಮ ಕಾರಿಡಾರ್ 7 ರಾಜ್ಯಗಳನ್ನು ಹಾದು ಹೋಗುತ್ತೆ. ಹಾಗಿರುವಾಗ ಅದು ಸಂಧಿಸುವಂತಹ ಆ ಒಂದು ಸ್ಥಳ ಇದೆಯಲ್ಲ, ಅದು ಝಾನ್ಸಿ. ರಾಣಿ ಲಕ್ಷ್ಮೀಬಾಯಿ ಅವ್ರನ್ನ ನೆನಪು ಮಾಡಿಕೊಡುವಂತಹ ಝಾನ್ಸಿ ಎನ್ನುವಂತಹ ಪ್ರದೇಶ ಉತ್ತರ ಪ್ರದೇಶನ ಒಂದು ಭಾಗವಾಗಿದೆ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗೆ ಸರಿಯಾದ ಉತ್ತರವನ್ನು ಕೊಡುವ ಮೂಲಕ ಅನೇಕರು ನಮ್ಮೊಂದಿಗೆ ಬೆಸ್ತುಕೊಂಡಿದ್ದಾರೆ. ಲಿವಿ ಲೀಲಾ ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಗರ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಗುರುತಿಸಿದ್ದಾರೆ. ಅಷ್ಟೇ ಅಲ್ಲ, ವೀಣಾ ಸತೀಶ್ ಕುಮಾರ್ ಮಲ್ಲೇಶ್ವರದಿಂದ ಹಾಗೂ ಸರಿಯಾದ ಉತ್ತರ ಕಳಿಸಿದಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಹೀಗೆ ನಮ್ಮೆಲ್ಲ ಕಾರ್ಯಕ್ರಮದ ಜೊತೆ ಬೆಸೆದುಕೊಂಡಿರಿ ಅಂತ ಹೇಳ್ತೇವೆ. ರೇಡಿಯೋ ಸಮಯ 2 ಆಗ್ತಾ ಇದೆ. ಈ ಒಂದು ಪ್ರಶ್ನೆಯ ಮೂಲಕ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಈವರೆಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.

AK-47 ಚಿತ್ರದಲ್ಲಿ ಹರಿಹರನ್ ಹಾಗೂ ಚಿತ್ರ ಅವರು ಹಾಡಿರುವಂತಹ ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿರುವ ಈ ಹಾಡಿನೊಂದಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈವರೆಗೆ ನಿಮ್ಮೊಡನಿದ್ದಂಥ ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನ ರಮೇಶ್. 2:15 ಕೇಳ್ತೀರಾ ಸ್ಪಂದನ ಕಾರ್ಯಕ್ರಮ, ಹಾಗೂ 2:40 ಚಿತ್ರತಾಣ.

0: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಹಾಜರಾಗಿದ್ದೇವೆ.
1: ನಾವು ಅಂದ್ರೆ ನಾನು ಜಂಪಣ್ಣ ಮತ್ತು ಬಾನುಲಿ ಬಂಧು ಜಂದು.
0: ಹೌದು, ಫೈಲ್ಗಳು ದೊಡ್ಡದಾಗಿ ಇಟ್ಕೊಂಡು ಕೂತಿದ್ದೀರಪ್ಪ. ಏನೋ ಬಹಳ ಪತ್ರಗಳಿದೆ, ಮೇಲ್ಗಳಿದೆ ಅಂತ ನಂಗೆ ಅನಿಸ್ತಾ ಇದೆ.
1: ಹಾಗೆ ಅಲ್ಲಿ ಹೇಗೆ ಮೇಲಲ್ಲಿ ತುಂಬಿರ್ತದೆ ಹಂಗೆ ಪತ್ರಗಳನ್ನು ಕೂಡ ತಗೊಳ್ಳಿ. ದಯವಿಟ್ಟು ಪತ್ರಗಳನ್ನು ನಾವು ಪ್ರಸಾರ ಅಂದರೆ ಅದನ್ನು ತಗೋಬೇಕು, ಅವರು ಬರೀಬೇಕು ಅಂತ ಹೇಳಿ ಹೇಳ್ತಾನೆ ಇರ್ತೀವಲ್ಲ, ಅದಕ್ಕೆ ದೊಡ್ಡ ದೊಡ್ಡ ಪತ್ರಗಳು ಬಂದಿದ್ದಾವೆ. ಎನ್ವೆಲೋಪ್ ಕವರ್ನಲ್ಲಿ ಹಾಕಿರೋ ಪತ್ರನೂ ಇದೆ, ಇನ್ಲ್ಯಾಂಡು ಇದೆ, ಕಾರ್ಡುಗಳು ಕೂಡ ಇವೆ. ಅವರಿಗೆ ಬಹುಶಃ ನಮ್ಮ ಕೇಳುಗರು ಅನಿಸಿರ್ಬೋದು ಇವತ್ತು ಬಾಯ್ ಪತ್ರದೇ ಅಂತಂತೇಳಿ. ಬೇರೆ ವಿಚಾರ ಕೂಡ ನಾವು ಹೇಳ್ತೀವಿ ನಿಜ, ಬಟ್ ಪತ್ರದಲ್ಲಿರೋ ವಿಚಾರಗಳನ್ನು ಎಷ್ಟು ಹೇಳಿದ್ರು ಕಡಿಮೆನೆ ಅಷ್ಟಿದೆ. ಈಗ ಪತ್ರವನ್ನ ತಗೋಬೇಕು ನಾವು.
0: ಕರೆಕ್ಟ್ ಅಲ್ಲ. ಈಗ ಒಂದು ಇನ್ಲ್ಯಾಂಡ್ ಲೆಟರ್ ಇದೆ ನನ್ನ ಕೈಯಲ್ಲಿ. ಈ ಲೆಟರ್ ಓದ್ಲಾ ನಾನು? ತುಂಬಾ ಸುದೀರ್ಘವಾದಂತ ಒಂದು ಪತ್ರ ಬರೆದಿದ್ದಾರೆ. ಯಾರು ಅಂತ ಹೇಳಿದ್ರೆ ಆರ್ ಎಂ ನಗರದಿಂದ ಸಂಧ್ಯಾ ಮೋಹನ್ ಅವರು. ಸಂಧ್ಯಾ ಮೋಹನ್ ಅವರು ಅಪ್ಪಟ ಕನ್ನಡತಿ ಆಯ್ತಾ. ಯಾಕೆ ಕನ್ನಡತಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ನೋಡಿ ದಿನಾಂಕ ಎಲ್ಲವನ್ನು ಕೂಡ ಅಚ್ಚ ಕನ್ನಡದಲ್ಲೇ ಬರೆದಿದ್ದಾರೆ ಅವರು.
1: ವಿವಿಧ ಭಾರತಿ ಕನ್ನಡ ಅಂತ ನಾವು ಹೇಳ್ತೀವಲ್ಲ,
0: ಹೌದು,
1: ಅದಕ್ಕೆ ಅವರು ಕೂಡ ಎಲ್ಲವೂ ಕನ್ನಡಮಯವಾಗಿರಲಿ ಅಂತ ಹೇಳಿ. ಒಳ್ಳೇದೇ ಅದು. ಅಂದ್ರೆ ಈಗ ಕನ್ನಡ ಅಕ್ಷರಗಳನ್ನ ಬರೀದೇ ಹೋದ್ರು ಪರವಾಗಿಲ್ಲ, ಅದಕ್ಕೆ ಎಕ್ಸ್ಕ್ಯೂಸ್ ಇದೆ. ಇಂಗ್ಲಿಷ್ ದಿನಾಂಕ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದ್ರೂ ಸಂಖ್ಯೆಗಳನ್ನು ಬರೀಬೇಕಂದಾಗ ಅದು ಕನ್ಫ್ಯೂಷನ್ ಆಗತ್ತೆ ಅಂತ ಹೇಳಿ. ಈವನ್ ಸರ್ಕಾರ ಮಟ್ಟದಲ್ಲೂ ಕೂಡ ಕನ್ನಡ ಬರೆಯುವಾಗ ಕನ್ನಡ ಪತ್ರದ ಮಧ್ಯೆ ಇಂಗ್ಲಿಷ್ ಸಂಖ್ಯೆಗಳನ್ನ ಬಳಸಬಹುದು.
0: ನಾನು ಸ್ವಲ್ಪ ಬೇಗ ಬೇಗ ಓದ್ಬಿಡ್ತೀನಿ. ಒಂದು ದೊಡ್ಡ ಪತ್ರವನ್ನೇ ಬರ್ತಿದ್ದಾರೆ ಇವರು. ಅವ್ರು ಹೇಳ್ತಾ ಇದ್ರೆ, ಮಾನ್ಯರೇ, ವಿವಿಧ ಭಾರತೀಯ ಎಲ್ಲ ಆತ್ಮೀಯ ನಿರೂಪಕರಿಗೆ, ತಂತ್ರಜ್ಞರಿಗೆ, ಶ್ರೋತೃಗಳಿಗೆಲ್ಲರಿಗೂ ಕೂಡ ಶುಭಾಶಯಗಳು ಅಂತ ಹೇಳಿ ಪತ್ರಕ್ಕೆ ಬರೀತಾ ಇರುವಂತಹ ಎರಡನೇ ಪತ್ರ ಇದು. ನಮ್ಮೆಲ್ಲರ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುವ ಎಲ್ಲ ಕಾರ್ಯಕ್ರಮಗಳು ನಮಗೆ ಅಚ್ಚುಮೆಚ್ಚು. ನೀವು ಹೇಳುವ ಹಾಗೆ ನಮ್ಮೆಲ್ಲರ ಅನುದಿನದ ಸಂಗಾತಿ ವಿವಿಧ ಭಾರತಿ. ಎಲ್ಲೇ ಹೋಗಿ ಮನೆಗೆ ಬಂದ ಕೂಡಲೇ ನಾವು ಬಾನುಲಿಯಲ್ಲಿ ವಿವಿಧ ಭಾರತಿಯನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇವೆ. 22/8/2026 ಶನಿವಾರ ವಿಶ್ವ ಜನಪದ ದಿನ ಪ್ರಸಾರದಲ್ಲಿ ನಡೆಸಿಕೊಟ್ಟಂತ ಕಾರ್ಯಕ್ರಮ ಚೆನ್ನಾಗಿತ್ತು. ಅದರ ಜೊತೆಗೆ ಹಾಡುಗಳು ಕೂಡ ತುಂಬಾನೇ ಸೊಗಸಾಗಿತ್ತು. ಕರಾವಳಿಯ 3 ಜಿಲ್ಲೆಯ ಜನಪ್ರಿಯ ಗಂಡು ಮೆಟ್ಟಿದ ಕಲೆ ಯಕ್ಷಗಾನ ದೇಶ ವಿದೇಶಗಳಲ್ಲಿ ಕೂಡ ಪ್ರಸಿದ್ಧ ಆಗಿದೆ. ಇದರ ಜೊತೆಗೆ ಇನ್ನೊಂದು ಕಲೆ ತಾಳಮದ್ದಲೆ. ಇದರಲ್ಲಿ ಕುಣಿತ ಮತ್ತು ವೇಷಭೂಷಣವಿಲ್ಲಿ ಇಲ್ಲದೇ ಇದ್ರೂ ಕೂಡ ಯಕ್ಷಗಾನದ ಹಾಗೆ ಇದು ಇವತ್ತಿಗೂ ಜನಪ್ರಿಯ. ಇದನ್ನ ಕರಾವಳಿಯವರು ಮಾತ್ರ ಅಲ್ಲ, ಎಲ್ಲರೂ ಮೆಚ್ಚುತ್ತಾರೆ. ಇದನ್ನ ಮಂಗಳೂರು ಆಕಾಶವಾಣಿಯವರು ಪ್ರಸಾರ ಮಾಡ್ತಾರೆ. ಆದರೆ ನಮಗೆ ಬೆಂಗಳೂರು ಆಕಾಶವಾಣಿ ಸಿಗ್ತಾ ಇಲ್ಲ. ಹಾಗಾಗಿ ನಿಮ್ಮ ನಿಲಯದಿಂದ ತಿಂಗಳಲ್ಲಿ 2 ಸಲ ಆದರೂ ಯಕ್ಷಗಾನವನ್ನ ಭಾನುವಾರದಂದು ಪ್ರಸಾರ ಮಾಡಿ ಅಂತ ಇವರು ಕರಾವಳಿಯ ಶ್ರೋತೃಗಳ ಪರವಾಗಿ ವಿನಂತಿ ಮಾಡ್ತಾ ಇದ್ದಾರೆ.
1: ಚಂದವ್ರೆ,

0: ನಮ್ಮೆಲ್ಲ ಕೇಳುಗರಿಗೆ ಒಂದು ಗೊತ್ತಿದೆ, ಪ್ರಾದೇಶಿಕವಾಗಿ ಅನೇಕ ಆಕಾಶವಾಣಿ ಕೇಂದ್ರಗಳು ಆಯಾ ಭಾಗದಲ್ಲಿ ಅಲ್ಲಿಯ ಜನಪದ, ಸಂಸ್ಕೃತಿ, ಸಾಹಿತ್ಯ ಎಲ್ಲಾ ಕಲೆಯನ್ನು ಬಿಂಬಿಸಲಿಕ್ಕೆ ತುಂಬಾ ಶ್ರಮ ಪಡ್ತಾ ಇದೆ. ಎಲ್ಲಾ ಆಕಾಶವಾಣಿಗಳು ಆಯಾ ಭಾಗದಲ್ಲಿ ಅವರವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.
1: ಹೌದು,
0: ಈಗ ನಾವು ಯಕ್ಷಗಾನ ಅಂದ್ರೆ ಏನು, ತಾಳಮದ್ದಳೆ ಅಂದ್ರೆ ಏನು ಅಂತ ಹೇಳಿ ಬೇಕಾರ ವಿವರಣೆ ಕೊಡಬಹುದು. ಅಂದ್ರೆ ಇಲ್ಲಿ ಇದ್ಕೊಂಡು ಅದಕ್ಕೆ ಸಾಮಾನ್ಯ ಒಂದು ತಾಳಮದ್ದಳೆ ಕಾರ್ಯಕ್ರಮ ಅಂತಂದ್ರೆ ಒಂದು ತಾಸು ಬೇಕಾಗತ್ತೆ. ನಮ್ಮಲ್ಲಿ ಒಂದು ತಾಸಿನ ಕಾರ್ಯಕ್ರಮಗಳಿಗಾಗಿ ಬೇರೆ ಬೇರೆ ಬಹಳ ಪ್ರಮುಖವಾಗಿ ನಮ್ಮ ಕೇಳುಗರು ಬಯಸುವಂತ ಕಾರ್ಯಕ್ರಮಗಳನ್ನ ಫಿಕ್ಸ್ ಮಾಡಿದ್ದೇವೆ.
1: ಅಂದ್ರೆ ವಿವಿಧ ಭಾರತಿ ಚಾನೆಲ್ ಬೇರೆ
0: ಬೇರೆ ಬೇರೆ, ಇಲ್ಲಿ ಒಂದು ತಾಸು ಅದು ಅಫ್ಕೋರ್ಸ್ ಮನೋರಂಜನೆ ಇದ್ರು ಕೂಡ ಮಾತುಗಳೇ ಇರ್ತವೆ, ನಡುವೆ ಹಾಡಿರ್ತದೆ, ಭಾಗವತಿಕೆ ಎಲ್ಲ ಇರುತ್ತೆ. ಆದ್ರೆ ಈ ಭಾಗಕ್ಕೆ ಅದು ಅಷ್ಟು ಕೆಲಸ ಸೂಟ್ ಅನ್ಸಲ್ಲ, ಯಾಕಂದ್ರೆ ಆ ಭಾಗಕ್ಕೆ
1: ಅನ್ನೋದಕ್ಕಿಂತ ಈ ಚಾನೆಲ್ಗೆ
0: ಅಂದ್ರೆ ನಾನು ಈ ಭಾಗದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಬೆಂಗಳೂರು ಭಾಗದಲ್ಲಿ ಯಕ್ಷಗಾನ ಇಲ್ಲ, ಇಲ್ಲಿ ತಾಳಮದ್ದಳೆ ಕೂಡ ಇಲ್ಲ. ಅಂದ್ರೆ ಮಂಗಳೂರು ಭಾಗದವರು ಇಲ್ಲಿಯ ಜನರಿಗೆ ತಮ್ಮ ಒಂದು ಸಂಘ ಸಂಸ್ಥೆ ಅದರಡಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾರೆ. ಈಗ ಕಾರವಾರ ಆಕಾಶವಾಣಿ ಆಗಿರ್ಬೋದು, ಮಂಗಳೂರು ಆಕಾಶವಾಣಿ ಅದಕ್ಕಾಗಿನೇ, ಮತ್ತು ಮಡಿಕೇರಿ ಆಕಾಶವಾಣಿ ಕೂಡ ಅದಕ್ಕಾಗಿನೇ ಈ ಯಕ್ಷಗಾನಕ್ಕಾಗಿ ಸಾಕಷ್ಟು ಸಮಯವನ್ನು ಮೀಸಲಿಟ್ಟು ಪ್ರಸಾರ ಮಾಡ್ತಾ ಇದೆ. ನಾವು ಕೂಡ ಬೇರೆ ಬೇರೆ ಭಾಗದಲ್ಲಿ ಹೋದಾಗ ಯಕ್ಷಗಾನಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇಲ್ಲಿ ಕಲಾವಿದರು ಸಿಗಲ್ಲ, ಒಂದ್ಸಲ ಶುರು ಮಾಡಿಬಿಟ್ರೆ ಒಬ್ಬರೇನೋ ಸಿಗಬಹುದು, ಹತ್ತು ಒಂದು ಎರಡು ಟ್ರೂಪ್ ಸಿಗಬಹುದು, ಮುಂದೆ ಸಿಗಲ್ಲ. ಅವಾಗ ವರ್ಷಾನುಗಟ್ಟಲೆ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ಬೇಕಂತಂದ್ರೆ ಕಷ್ಟ ಆಗತ್ತೆ. ಅವಾಗ ಮತ್ತು ಮಂಗಳೂರು ಕಾರ್ಯಕ್ರಮಗಳನ್ನು ತಗೊಂಡ್ಬಂದು ನಾವು ಪ್ರಸಾರ ಮಾಡಬೇಕಾಗತ್ತೆ. ಅದೆಲ್ಲ ಕೆಲವು ಅಂಶಗಳಿವೆ ಅದರಲ್ಲಿ. ಅದು ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇವರು, ಸಂತೋಷ ಅಂತ ಅನ್ಬೋದು. ಅಂದ್ರೆ ಅವರಿಗೆ ಬಹಳ ಒಂಥರ ಅಭಿಮಾನ ಯಕ್ಷಗಾನ ಕಲೆ ಬಗ್ಗೆ ಆಗಿರ್ಬೋದು, ಅದು ಚೆನ್ನಾಗಿರುತ್ತೆ ಅಂತ ಹೇಳಿ. ತಾಳಮದ್ದಳೆ ಕೂಡ ಬಹಳ ಚೆನ್ನಾಗಿನೇ, ಒಳ್ಳೆಯ ಕಲೆನೆ.
1: ಕಲೆ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ, ಹೇಳಿದಂಗೆ ಈ ಭಾಗಕ್ಕೆ ನಮ್ಗೆ ಅದು ಕಲಾವಿದರು ಸಿಗಲ್ಲ.
0: ನಮ್ದೇ ಆದಂತ ಪಾಲಿಸಿ ಇರ್ತಾವಲ್ಲ,
1: ಬೇರೆ ಕಾರಣಗಳಿಗಾಗಿ ನಾವು ಯಕ್ಷಗಾನ ತಾಳಮದ್ದಳೆಯನ್ನ ಹಾಕ್ಲಿಕ್ಕೆ. ಹಾಗೇನೆ ಅಚ್ಚ ಕನ್ನಡತಿ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ನೋಡಿ ಅವ್ರು ಹೇಳ್ತಾರೆ ನಮ್ಗೆ ಹಿಂದಿ ಹಾಡುಗಳಿಗಿಂತ ಕನ್ನಡ ಹಾಡುಗಳೇ ಹೆಚ್ಚಾಗಿ ಬರಲಿ, ಸಾಧ್ಯವಾದಷ್ಟು ಕನ್ನಡ ಹಾಡುಗಳನ್ನ ಕೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಹೇಳಿ ಅವರು ತಮ್ಮ ಸ್ನೇಹಿತರೆಲ್ಲರನ್ನು ಹೆಸರಿಸಿದ್ದಾರೆ ಇಲ್ಲಿ. ಏನ್ ಗೊತ್ತಾ, ಸುರೇಶ್ ಭಟ್, ಗಜಾನನ ಭಟ್, ಅಮ್ಮಣ್ಣಿ ಕಾರ್ಕಳ, ವೇದಾವತಿ ಕಾಳಾವರ, ಕುಂದಾಪುರ ಇವರೆಲ್ಲರೂ ಕೂಡ ನಮ್ಮ ಸ್ನೇಹಿತರು, ಇವರೆಲ್ಲರನ್ನು ಕೂಡ ನಾನು ನೆನಪು ಮಾಡ್ಕೊಳ್ತೀನಿ ಅಂತ ಪತ್ರವನ್ನ ಮುಗಿಸಿದ್ದಾರೆ ಸಂಧ್ಯಾ ಮೋಹನ್ ಆರ್ ಎಂ ನಗರದಿಂದ. ಏನೇ ಆಗ್ಲಿ, ಇಷ್ಟು ಒಂದು ಸುದೀರ್ಘವಾದಂತಹ ಸಮಯ ಕೊಟ್ಟು ಎಲ್ಲವನ್ನು ಕೊಟ್ಟು ನಮ್ಗೆ ವಿವಿಧ ಭಾರತಿ ಪತ್ರ ಬರೆದಿದ್ದೀರಿ, ನಿಮ್ಗೆ ತುಂಬಾ ಧನ್ಯವಾದಗಳು, ನಮಸ್ಕಾರಗಳು. ವಿವಿಧ
0: ಭಾರತಿ ಮಂಕುತಿಮ್ಮನ ಕಗ್ಗದ ಬಗ್ಗೆ ಅಂತ ಅರ್ಥ. ಅದು
1: ಅವ್ರು ಬರೆದಿರೋದು ಮಂಕುತಿಮ್ಮನ
0: ಬಗ್ಗೆ. ಹೌದೌದು, ಹಂಗೆ ಸ್ವಾಮಿ ನಿಮ್ಮ ನಿಲಯದಿಂದ ಮಂಕುತಿಮ್ಮನ ಕಗ್ಗದ ಬಗ್ಗೆ ಬರೀ ಪ್ರಸಾರ ಮಾಡ್ತಾ ಇದ್ದೀರಾ, ಅದನ್ನ ನೀವು ಬರೀ 10 ನಿಮಿಷ ಮಾತ್ರ ಪ್ರಸಾರ ಮಾಡ್ತೀರಿ, ಚಿತ್ರಗೀತೆಗಳನ್ನ ಕಮ್ಮಿ ಮಾಡಿ ಅದನ್ನ ನೀವು 8:30 to 9:00 ಪ್ರಸಾರ ಮಾಡಿ ಅಂತ. ಹೌದೌದು, ಅಷ್ಟೇ ಅಂದ್ರೆ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿದ್ದಾಗ ಅವ್ರಿಗೆ ಬಹಳ ಖುಷಿ ಆಗುತ್ತೆ, ಇನ್ನು ಬೇಕು ಅಂತ ಅನ್ಸುತ್ತೆ. ಹಾಡುಗಳನ್ನ ಕೇಳದೆ ಇರೋರು ಈ ರೀತಿಯಾದಂತ ಅಭಿಪ್ರಾಯ ಕೊಡ್ತಾರೆ, ಬೇರೆಯವರು ಇಲ್ಲ ಹಾಡಬೇಕು ದಯವಿಟ್ಟು ಅಂತ ಹೇಳಿ ಅದನ್ನ ಹೇಳ್ತಾರೆ. ಅಫ್ಕೋರ್ಸ್ ಮಂಕುತಿಮ್ಮನ ಕಗ್ಗ ಈ ಕಾರ್ಯಕ್ರಮದಲ್ಲಿ, ಕಗ್ಗದ ಸಿರಿ ಕಾರ್ಯಕ್ರಮದಲ್ಲಿ ನಾವು ನಡುವೆ ನಡುವೆ ಹಾಡುಗಳು ಇರ್ತವೆ, ಅದು ಒಂಥರ ಸಂಗೀತ,
1: ಅದು ಪದ್ಯ ಮತ್ತೆ ವ್ಯಾಖ್ಯಾನ ವಾಚನ ಎಲ್ಲವೂ ಕೂಡ ಇರುತ್ತೆ,
0: ಎಲ್ಲ ಇದೆ.
1: ಆದ್ರೆ ದಿನ 10 ನಿಮಿಷ ಅಂದ್ರೆ ಅದೇನು ಕಡಿಮೆ ಅಲ್ಲ,
0: ದಿನಾಲು ಮಾಡ್ತಾ ಇದೀವಿ, 3 ವಾಹಿನಿಗಳಲ್ಲಿ ಅದು ಪ್ರಸಾರ ಆಗ್ತಾ ಇದೆ. ಅಂದ್ರೆ ಮತ್ತೆ ಇನ್ನೊಂದು ಏನ್ ಗೊತ್ತಾ, ಈಗೀಗ ನಾವು ಎಷ್ಟೇ ಮಾತಾಡಿದ್ರು ನಮ್ಮ ಕೇಳುವ ತಾಳ್ಮೆ ಕಡಿಮೆ ಇದೆ ಎಲ್ರಿಗೂ. ಸಣ್ಣದ್ರಲ್ಲಿ ನೀವು ಸ್ವಲ್ಪದ್ರಲ್ಲಿ ಏನ್ ಹೇಳಕ್ ಸಾಧ್ಯ, ಕಿರಿದರೋಳ್ ಪಿರಿದಾರ್ಥಂ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಅರ್ಥವನ್ನು ಹೇಳುವಂತಹ ಒಂದು ತಾಕತ್ತನ್ನ ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ.
1: ಒಂದು ಮಂಕುತಿಮ್ಮನ ಕಗ್ಗ ಸಾಕಷ್ಟು ಸಮಯ
0: ವಿವರಣೆ ಕೊಡಬೇಕಾಗತ್ತೆ ಅದೆಲ್ಲ. ಈಗ ನೀವು ದೊಡ್ಡ ಪತ್ರ ಅಂತ ಅಲ್ಲಿ ಹೇಳಿದ್ರಿ, ಇನ್ನೊಂದು ಇಲ್ಲಿ ನನ್ನ ಕಡೆ ದೊಡ್ಡ ಪತ್ರ ಇದೆ. ಹೌದು, ಯಾಕಂದ್ರೆ ಕವರ್ ಅಲ್ಲಿ ಬರೆದು ಕೊಟ್ಟಿದಾರಲ್ಲ, ಇವರು ಬರೆದವರು ಕೆ ಕೆ ಕೇಶವೇಗೌಡ, ಬಿ ಕೆನಾ ಸಾರಿ ಸಾರಿ ಆಯ್ತು, ಕೇಶವೇಗೌಡ ಅವರು ಹಾಸನದಿಂದ ಬರೆದಿದ್ದಾರೆ. ಹೌದೌದು, ಈಗ ನೋಡಿ ಬೇರೆ ಜಿಲ್ಲೆಯಿಂದ ಕೂಡ ನಮ್ಮ ವಿವಿಧ ಭಾರತಿಯನ್ನ ಎಲ್ಲ ಕಡೆನೂ ಕೇಳ್ತಾರೆ. ಇವತ್ತು ಕೋರಿಕೆ ಗೀತೆಗಳಾಗಲಿ ಪ್ರಶ್ನೆ ಕಾರ್ಯಕ್ರಮ ಕೇಳ್ತಿರ್ಬೇಕಾದ್ರೆ ಕಾರವಾರದಿಂದ ಒಳ್ಳೆ ಉತ್ತರಗಳನ್ನು ಕೊಟ್ಟಿದ್ರು ಅಂತ ಹೇಳಿ ನಮ್ಮ ನಿರೂಪಕರು ಹೇಳ್ತಾ ಇದ್ರು. ಅಂದ್ರೆ ಕಾರವಾರ ಅಂದ್ರೆ ಬೆಳಗಾವಿ ಆಗಿರ್ಬಹುದು, ಮಂಗಳೂರು ಆಗಿರ್ಬಹುದು, ಆಮೇಲೆ ವಿದೇಶದಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ ನೋಡ್ತಾ ಇದ್ವಿ. ಅಂದ್ರೆ ಎಲ್ಲರೂ ನಮ್ಮವರೇ, ವಿವಿಧ ಭಾರತಿಯನ್ನ ಎಲ್ಲಾ ಕಡೆನೂ ಕೇಳ್ತಾರೆ ಅಂತ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳಿ

0: ಇದರಲ್ಲಿ ಒಂದು ಸಂಕ್ಷಿಪ್ತ ಹೇಳ್ತೀನಿ ಚಂದು. ನಮ್ಮ ಈ ಯಕ್ಷಗಾನ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡ್ತಾರೆ, ನಾವೆಲ್ಲ ಅನೇಕ ಕೆಲಸಗಳನ್ನು ಮಾಡ್ತಿದ್ವಿ ಅಂತ ಹೇಳ್ತಾ, ಪ್ರಾರ್ಥನೆ ಅಂದರೆ ನಾವು ಸುಂದರವಾದಂತಹ ಒಂದು ಕನ್ನಡ ಭಾಷೆಯನ್ನು ಕಲಿತು ಅದನ್ನು ಅನುಷ್ಠಾನದಲ್ಲಿ ತರಬೇಕು. ಅದನ್ನು ಅನುಷ್ಠಾನ ತರುವಲ್ಲಿ ವಿವಿಧ ಭಾರತಿ ಕನ್ನಡ ಕೂಡ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಇನ್ನೂ ಹೆಚ್ಚಿನ ಕೆಲಸಗಳನ್ನು ಸಾಧನೆಯನ್ನು ಮಾಡಬೇಕು ಅಂತಂತ ಹೇಳಿ ಹೇಳ್ತಾರೆ. ಬೆಂಗಳೂರು ಆಕಾಶವಾಣಿಯಲ್ಲಿ ವಿವಿಧ ಭಾರತಿ ಭಾಳ, ಅದು ಟೋಟಲ್ ಎಲ್ಲ ಚಾನೆಲ್ಗಳಲ್ಲಿ ವಿವಿಧ ಭಾರತಿ ಶ್ರೇಷ್ಠ ಚಾನೆಲ್ ಅಂತ ಹೇಳ್ತಾರೆ. ತುಂಬ ಒಳ್ಳೆಯ ಸಂಭಾಷಣೆಗಳು, ನಿರೂಪಣೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲವು ಸಲ ಈ ಪ್ರಸಾರದಲ್ಲಿ ಅಡಚಣೆ ಉಂಟಾಗಿರ್ತದೆ, ಸ್ವಲ್ಪ ಕಡಿಮೆ ಇರುತ್ತದೆ, ದಯವಿಟ್ಟು ಅದನ್ನು ಸ್ವಲ್ಪ ಎತ್ತರಿಸಬೇಕು, ಉತ್ಕೃಷ್ಟ ಮಟ್ಟದಲ್ಲಿ ಪ್ರಸಾರ ಇರುವಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು.
1: ಅಂದ್ರೆ ಲೆವೆಲ್ ಕಡಿಮೆ ಇರುತ್ತೆ
0: ಚಾನೆಲ್, ಅಂದ್ರೆ ಟ್ರಾನ್ಸ್ಮಿಷನ್ ಲೆವೆಲ್ ಅಂತೀವಲ್ಲ, ಈ ಪ್ರಸಾರದ ಒಂದು
1: ಧ್ವನಿ ಅದು ಹಾಡಿರಬಹುದು,
0: ಒಟ್ಟು ಗುಣಮಟ್ಟ, ಪ್ರಸಾರ ಗುಣಮಟ್ಟ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ.
1: ಬೇಕು
0: ಕ್ವಾಲಿಟಿಗಿಂತ ಪ್ರಸಾರ. ತಂತ್ರಜ್ಞಾನದಲ್ಲಿ ನಾವು ಪ್ರಸಾರದ ಬಗ್ಗೆ ಮಾತಾಡ್ತೀವಲ್ಲ, ಎಷ್ಟು ದೂರ ಕೇಳಿಸುತ್ತೆ. ಈಗ ಒಂದು 20 ಕಿಲೋಮೀಟರ್ ಜಾಗದಲ್ಲಿ ಕೇಳೋ ಕಾರ್ಯಕ್ರಮ ಅದು 15 ಕಿಲೋಮೀಟರ್ಗೆ ಬರಬಾರ್ದು ಅಂತ, 100 ಕಿಲೋಮೀಟರ್ ಕೇಳಿಸುತ್ತೆ ಅಂದರೆ ಅದು ಅಫ್ಕೋರ್ಸ್ 90 ಕಿಲೋಮೀಟರ್ ಆದರೂ ಬರಲಿ ಅಂತನೋ ಸದಾಶಯ ಅವ್ರದ್ದು, ಅದೆಲ್ಲ ಹೇಳ್ತಾರೆ ಅವರು. ಆಮೇಲೆ ಸಾಹಿತ್ಯ ಆಗಲಿ, ನಮ್ಮಲ್ಲಿ ಸಾಕಷ್ಟು ಸಂಪದ್ಭರಿತವಾದಂಥ ಸಾಹಿತ್ಯ ಇದೆ ಕರ್ನಾಟಕದಲ್ಲಿ, ಅದನ್ನು ನೀವು ಹೆಚ್ಚು ಮಾಡಬೇಕು. ವಿವಿಧ ಭಾರತಿ ಇಲ್ಲಿ ನಾವು ಭೇಟಿ ಕೊಟ್ಟು ಇದನ್ನು ನೋಡಿದಾಗ ಬಹಳ ಖುಷಿಯಾಗುತ್ತೆ ಅಂಥೇಳಿ ಅವತ್ತು ಕನ್ನಡದ ಬಗ್ಗೆ, ಕನ್ನಡದ ಪ್ರೇಮಿಯಾಗಿ ಅಭಿಮಾನದಿಂದ ಸಾಹಿತ್ಯ ಇಲ್ಲಿ ಸಂಗೀತ ಆಗಲಿ ಎಲ್ಲದಕ್ಕೂ ನೀವು ಹೆಚ್ಚಿನ ಮಹತ್ವ ಕೊಡಿ ಅಂತ ಹೇಳಿದ್ದಾರೆ. ಒಟ್ಟು ಸಂಕ್ಷಿಪ್ತ
1: ಅಂದ್ರೆ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ, ಹೆಚ್ಚು ಸಂಗೀತ ಬೆಳಗಿನ 1 ಗಂಟೆ ನಾದೋಪಾಸನೆಯಲ್ಲಿ ಬರೀ ಸಂಗೀತನೇ ಕೇಳಿಸ್ತೀವಿ ನಾವು. ಅಲ್ಲಿ ಕ್ಲಾಸಿಕಲ್ ಕೂಡ, ಶಾಸ್ತ್ರೀಯವಾದಂತಹ ಹಾಡುಗಳು ಕೂಡ ಬರುತ್ತೆ, ಭಕ್ತಿ ಗೀತೆ ಬರುತ್ತೆ, ಇನ್ನ ಚಿತ್ರಗೀತೆಗಳು, ಬೇರೆ ಬೇರೆ ರೀತಿಯ ಭಾವಗೀತೆ, ಹೀಗೆ ಎಲ್ಲ ರೀತಿಯ ಸಂಗೀತವನ್ನ ನಾವು ವಿವಿಧ ಭಾರತಿಯಲ್ಲಿ ಕೇಳಿಸ್ತಾ ಇದ್ದೀವಿ.
0: ಹೌದೌದು, ಬಿ ಕೆ ಕೇಶವಗೌಡ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಈಗ ನಮ್ಮಲ್ಲಿ ಸ್ಪಂದನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಎಷ್ಟು 3 ಗಂಟೆಯಿಂದ 4 ಗಂಟೆವರೆಗೆ ನೀವು ಕೆಲವೊಂದು ವಿಷಯಗಳನ್ನು ನಮ್ಮ ಕೇಳುಗರಿಗೆ ಕೊಟ್ಟು ಯಾಕೆ ಅವರ ಅಭಿಪ್ರಾಯಗಳನ್ನು ಕೂಡ ನೀವು ತಗೊಂಡು ಆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತ ಕೇಳ್ತಾರೆ.
1: ಮಾಡ್ತಾ ಇದ್ದೀವಲ್ಲ, ಈಗ 3 ಗಂಟೆಯಿಂದ 4 ಗಂಟೆಗೆ ಮಾಡದೇ ಇರಬಹುದು, ಆಯ್ತಾ, ಬೆಳಗಿನ ಸಮಯನೋ ಅಥವಾ ಸಂಜೆ ಹೊತ್ತಿನಲ್ಲೋ ರಾತ್ರಿ ಹೊತ್ತಿನಲ್ಲೋ ಯಾವುದೋ ಒಂದು ಸಮಯದಲ್ಲಿ ನಾವು ನಮ್ಮ ಕೇಳುಗರ ಜೊತೆಗೆ ಮಾತಾಡ್ಲಿಕ್ಕೆ ಅಂತಾನೆ ತಾನೇ ವಾಟ್ಸಪ್ ಇರೋದು. ಹಾಗಾಗಿ ಅದನ್ನ ಪರ್ಟಿಕ್ಯುಲರ್ ಆಗಿ ಅಲ್ಲೇ ಕೊಡದೇ ಇದ್ರು ಕೂಡ ಸಾಕಷ್ಟು ಸಮಯದಲ್ಲಿ ನಮ್ಮ ಬೇರೆ ಬೇರೆ ಆರ್ಜೆಗಳು ಅವರ ಒಂದು ಏನು ಕಂಟೆಂಟ್ ಏನು ಇಟ್ಕೊಂಡಿರ್ತಾರೆ ಆ ಒಂದು ಕಂಟೆಂಟ್ ಅಲ್ಲಿ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ನೀವು ಕೂಡ ಬಹಳ ಚೆನ್ನಾಗಿ ಸ್ಪಂದಿಸ್ತೀರಿ, ಅದ್ರ ಬಗ್ಗೆ ಅಂತ ಖುಷಿ ಇದ್ದೇ ಇರುತ್ತೆ. ಇನ್ನು ನಮ್ಮ ಬಿ ಕೆ ಸುಮತಿಯವರಂತೂ ಪ್ರತಿ ಸಲ ಅವ್ರು ಬಂದಾಗ ಒಂದು ಸಮೀಕ್ಷೆ ಅಂತ ಮಾಡ್ತಾರೆ, ಸಮೀಕ್ಷೆಗೆ ಎಸ್ ಆರ್ ನೋ ಅಂತ ಹೇಳ್ತಾರೆ. ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ಬೇಕಾದಷ್ಟು ಅವಕಾಶಗಳು ಇದೆ ಅಂತಾನೆ ಹೇಳ್ಬೋದು.
0: ಇನ್ನೊಂದು, ನಾವು ಬರೋ ದಿನಗಳಲ್ಲಿ ಅಭಿಪ್ರಾಯಕ್ಕಾಗಿನೇ ಒಂದು ಕಾರ್ಯಕ್ರಮ ಇಡೋಣ ಬೇಕಾರೆ ಅಲ್ವಾ, ಯಾಕಂದ್ರೆ ನಮ್ಮ ಕೇಳುಗರ ಒಂದು ಕೋರಿಕೆ, ಅವರು ಏನೋ ಹೇಳ್ತಿರ್ತಾರೆ, ಅದು ಬಹುಶಃ ಎಲ್ಲರಿಗೂ ಸಂಬಂಧ ಪಡೋ ತರಾನೇ ಒಂದು ಅಭಿಪ್ರಾಯಕ್ಕಾಗಿನೇ ಒಂದು ಕಾರ್ಯಕ್ರಮ, ಪ್ರತಿ ಸಲನು ಒಂದು ವಿಷಯ ಕೊಡೋದು, ಅವ್ರ ಅಭಿಪ್ರಾಯಗಳನ್ನು ತಗೊಂಡು ಮಾಡೋದು, ಅದೆಲ್ಲ ನಡುವಿನ ನಡುವೆ ಚಿತ್ರಗೀತೆಗಳ ಮಧ್ಯೆ ಆಗಿರ್ಬೋದು, ಬೇರೆ ಬೇರೆ ಟೈಮ್ನಲ್ಲಿ ಅವರು ಫೋನ್ನಲ್ಲಿ ಮಾತಾಡುವಾಗಿರ್ಬೋದು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇರ್ತಾರೆ. ಮತ್ತೀಗ ಸ್ಪಂದನದಲ್ಲಿ ಕೂಡ ನಮಗೆ ಅಭಿಪ್ರಾಯಗಳನ್ನು ಹೇಳ್ತಾನೆ ಇರ್ತಾರೆ, ಅದು ನಿರಂತರವಾಗಿದೆ, ನಿಮ್ಮ ಜೊತೆಗಿನ ಒಡನಾಟ ಯಾವತ್ತೂ ಇದ್ದೇ ಇರ್ತದೆ ನಿರಂತರವಾಗಿ ಅಂತ ನಾವು ಹೇಳ್ಬೋದು.
1: ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ತರದ ಕಾರ್ಯಕ್ರಮವನ್ನ ನಿರೀಕ್ಷೆ ಮಾಡಬಹುದು. ಇಷ್ಟನ ಹೇಳ್ತಾ ಮತ್ತೇನಾದ್ರೂ ಹೇಳಕ್ಕೆ ಏನೇನಾದ್ರೂ ಇದೆಯಾ?
0: ಏನು ಇದೆ, ಸಾಕಷ್ಟು ಇದೆ. ನಾವು ಅದೇ ಹಾಡಾಗ್ಬಿಟ್ರೆ ಅದು ಸಂಗೀತ ಆಗ್ಬಿಡ್ತದೆ, ಅಂದ್ರೆ ಅದು ಇರಬೇಕು.
1: ಅಲ್ಲ, ನಮ್ಗೆ ಅಷ್ಟು ಸಮಯ ಇಲ್ವಲ್ಲ,
0: ಮಾತಿನ ಮಧ್ಯೆ ಹಾಡು ಕೂಡ ಬೇಕಾಗುತ್ತೆ.
1: ಬೇಕಾಗುತ್ತೆ ಸರಿ, ಇವತ್ತು ನಮ್ಮ ಕೇಳುಗರು ಸಾಕಷ್ಟು ಪತ್ರ ಬರೆದಿದ್ರಿಂದ ನಮ್ಗೆ ಹಾಡುಗಳನ್ನ ಅವ್ರಿಗೆ ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇಷ್ಟು ಸ್ಪಂದನ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಹೇಳ್ಬಿಡೋಣವಾ?
0: ಓ, ಎಲ್ಲರಿಗೂ ಕೂಡ
1: ಪ್ರೀತಿಯ
0: ನಮಸ್ಕಾರಗಳು.
2: ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು.
3: ನಗು ನೆಮ್ಮದಿಯ ಪ್ರತೀಕ, ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.

0: ಇದ್ರಿ.
1: ಪ್ರೀತಿ, ಸ್ನೇಹ, ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೇ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕುರಿತಂತೆ ಪರಿಶೀಲನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿರುವ ತೀರ್ಪಿನ ಕುರಿತು ಸಚಿವ ಸಂಪುಟದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಶೇಕಡ 56% ಮೀಸಲಾತಿಯ ಆಧಾರದಲ್ಲಿ ನಡೆದಿರುವ ಶೈಕ್ಷಣಿಕ ಪ್ರವೇಶಾತಿ ಹಾಗೂ ಸರ್ಕಾರಿ ನೇಮಕಾತಿಗಳ ಮೇಲೆ ಹೈಕೋರ್ಟ್ ತೀರ್ಪು ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬುದನ್ನು ಪರಿಶೀಲಿಸಬೇಕಿದೆ ಎಂದು ಹೇಳಿದ್ದಾರೆ. ಇದರಿಂದ ವಿವಿಧ ಸಮುದಾಯಗಳಿಗೆ ದೊರೆಯಬೇಕಾದ ಅವಕಾಶಗಳು ಕಡಿಮೆಯಾಗುವ ಸಾಧ್ಯತೆಯೇ ಹೆಚ್ಚಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಅವಕಾಶಗಳಿಂದ ವಂಚಿತರಾದ ಸಮುದಾಯಗಳಿಗೆ ನ್ಯಾಯ ಒದಗಿಸುವುದು ಮೀಸಲಾತಿಯ ಮೂಲ ಉದ್ದೇಶವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಪರಿಸ್ಥಿತಿಯನ್ನು ಅಸಾಧಾರಣ ಸಂದರ್ಭವೆಂದು ಪರಿಗಣಿಸಿ ನ್ಯಾಯಾಲಯಕ್ಕೆ ವಿಶೇಷ ಪ್ರಕರಣವಾಗಿ ಪರಿಶೀಲಿಸುವ ಅವಕಾಶವಿತ್ತು ಎಂದು ಹೇಳಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ನ್ಯಾಯಾಲಯದ ತೀರ್ಪಿನ ಮೇಲೆ ಸರ್ಕಾರ ಪ್ರಭಾವ ಬೀರುವುದಕ್ಕೆ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಪ್ರತಿಭಟನಾಕಾರರ ಮೇಲಿನ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಯಾವುದೇ ಶಾಂತಿಯುತ ಪ್ರತಿಭಟನೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಪೊಲೀಸರು ನಿಮ್ಮ ಹಕ್ಕುಗಳನ್ನು ರಕ್ಷಿಸಲು ಇದ್ದಾರೆಯೇ ಹೊರತು ಪ್ರತಿಭಟನಾಕಾರರ ಧ್ವನಿಗೆ ಅಡ್ಡಿಯಾಗಲು ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಕೆಆರ್ ವೃತ್ತದ ಬಳಿ ಮುಖ್ಯ ಚುನಾವಣಾಧಿಕಾರಿಯ ಕಚೇರಿಯತ್ತ ಮೆರವಣಿಗೆ ನಡೆಸಲು ಪೂರ್ವಾನುಮತಿ ಇಲ್ಲದೆ ಜಮಾಯಿಸಿದ್ದ ಪ್ರತಿಭಟನಾಕಾರರ ಗುಂಪನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದೆ, ಆದರೆ ಇದ್ಯಾವುದರ ಬಗ್ಗೆಯೂ ಗಮನ ಇಲ್ಲದೆ ರಾಜ್ಯ ಸರ್ಕಾರ ರಹಸ್ಯ ಕಾರ್ಯಾಚರಣೆಯಲ್ಲಿ ಮುಳುಗಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 217 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದೆ, 46,000 ಕೋಟಿ ರೂಪಾಯಿ ನಷ್ಟ ಆಗಿದೆ, ಆದರೆ ಸರ್ಕಾರ 1,200 ಕೋಟಿ ರೂಪಾಯಿ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಮೂಲಗಳ ಪ್ರಕಾರ ಸರ್ಕಾರ ರೈತರಿಗೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ಬರಗಾಲದ ಹಾಗೂ ಸರ್ಕಾರದ ಕ್ರಮಗಳ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ 32 ಸಚಿವರು ಎಂದಾದರೂ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರಾ ಎಂದು ಅವರು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಪಬ್ ಒಂದರಲ್ಲಿ ನಡೆದ ದಾಳಿಯ ವೇಳೆ ಗುರುತಿನ ಚೀಟಿ ತೋರಿಸುವಂತೆ ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹಲ್ಲೆ ನಡೆಸಿ ನಿಂದಿಸಿದ ಆರೋಪದ ಮೇಲೆ ಆಂಧ್ರಪ್ರದೇಶ ಕೇಡರ್ನ ಐಎಎಸ್ ಅಧಿಕಾರಿ ಮತ್ತು ಅವರ 3 ಸ್ನೇಹಿತರ ವಿರುದ್ಧ ಬೆಂಗಳೂರು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಐಎಎಸ್ ಅಧಿಕಾರಿ ಹಾಗೂ ಅವರ ಸ್ನೇಹಿತರು ಪೊಲೀಸ್ ಅಧಿಕಾರಿಯನ್ನು ನಿಂದಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್.

0: ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಕಬ್ಬು ರೈತರ ಪ್ರಮುಖ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಅನ್ನದಾತರ ಪ್ರತಿಭಟನೆ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ರೈತರು ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಕಬ್ಬು ಬೆಳೆ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯ ಹಿರೇಬಾಗೇವಾಡಿ ಬಳಿ ರೈತರು ಬೆಳಗಾವಿ ಧಾರವಾಡ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕಬ್ಬಿಗೆ ಪ್ರತಿ ಟನ್ನಿಗೆ 5,500 ಬೆಂಬಲ ಬೆಲೆ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ರಾಷ್ಟೀಯ ಹೆದ್ದಾರಿ ಮೇಲೆ ಉರುಳು ಸೇವೆ ಮಾಡಿದ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ KRAMARAJAN ಮಾತನಾಡಿ, ಸಾರ್ವಜನಿಕರಿಗೆ ಹಾಗೂ ಕೃಷಿ ಉತ್ಪನ್ನ ಇತರೆ ವಾಣಿಜ್ಯ ವಸ್ತುಗಳ ಅಂತಾರಾಷ್ಟೀಯ ಸಾಗಾಣಿಕೆಯಲ್ಲಿ ತೊಂದರೆಯಾಗದಂತೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ಕಬ್ಬು ಜೋಳ ರಾಗಿಗೆ ವೈಜ್ಞಾನಿಕ ಬೆಲೆ ಕಲ್ಪಿಸುವ ನಿಟ್ಟಿನಲ್ಲಿ MSP ಮತ್ತು FRP ನಿಗದಿ ಮಾಡಬೇಕೆಂದು ಒತ್ತಾಯಿಸಿ ಚಾಮರಾಜನಗರದ ಗುಂಡ್ಲುಪೇಟೆ ಪಟ್ಟಣದ ಮೈಸೂರು ಊಟಿ ಹೆದ್ದಾರಿ ತಡೆದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.6 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014 8.73 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1,728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಮಹಿಳಾ ರಂಗೋಲಿ ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ. ಶಾಸಕ TS ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ಅರಮನೆಯ ಮುಂಭಾಗದ ಅಂಗಳದಲ್ಲಿ 265 ಸ್ಪರ್ಧಿಗಳು ಬಿಡಿಸಿದ ವೈವಿಧ್ಯಮಯ ಹಾಗೂ ಸಾಂಪ್ರದಾಯಿಕ ರಂಗೋಲಿಗಳು ದಸರಾ ಸಂಸ್ಕೃತಿ ಮತ್ತು ನಾಡಿನ ಪರಂಪರೆಯನ್ನು ಸಾರುವ ಚಿತ್ರಕಲಾಕೃತಿಗಳು ಸಾರ್ವಜನಿಕರ ಹಾಗೂ ಪ್ರವಾಸಿಗರ ಗಮನ ಸೆಳೆದವು. ಈ ಸ್ಪರ್ಧೆಯಲ್ಲಿ 63 ವರ್ಷದ ಹಿರಿಯ ಮಹಿಳೆ ಸರಸಮ್ಮ ಅವರಿಗೆ ಪ್ರಥಮ ಬಹುಮಾನ ದೊರೆತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ಮುಕ್ತಾಯಗೊಂಡಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27 ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರಸ್ವಾಮಿ GM ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ನಿರ್ದೇಶನದಂತೆ ಅಧಿಕಾರಿಗಳು ಮತ್ತು ಮತಗಟ್ಟೆ ಸಿಬ್ಬಂದಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ದೂರುಗಳಿಗೆ ಆಸ್ಪದ ನೀಡದಂತೆ 100% SIR ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸೂಕ್ತ ಪರಿಶೀಲನೆ ಹಾಗೂ ದಾಖಲೆಗಳ ಆಧಾರದ ಮೇಲೆ ಮೃತಪಟ್ಟವರು ಹಾಗೂ ಎರಡೂ ಕಡೆ ಹೆಸರು ಹೊಂದಿದ 180 ಮತದಾರರು, 5 ನೇಪಾಳಿ ಪ್ರಜೆಗಳು ಹಾಗೂ ಒಬ್ಬ ವಿದೇಶದಲ್ಲಿದ್ದ ಪ್ರಜೆಯ ಹೆಸರನ್ನು ಪಟ್ಟಿಯಿಂದ ತಿರಸ್ಕರಿಸಲಾಗಿದೆ. ಈ ಎಲ್ಲಾ ಮಾಹಿತಿಯನ್ನು ದಾಖಲೆ ಸಮೇತ ರಾಜಕೀಯ ಪಕ್ಷಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಎಂದು ವಿವರಿಸಿದ್ದಾರೆ. ಬೆಂಗಳೂರಿನ ನಿಮ್ಯಾನ್ಸ್ನಲ್ಲಿ ಬಿಯಾಂಡ್ ದಿ ವಿಸಿಬಲ್ ಕನೆಕ್ಟಿಂಗ್ ದಿ ಡಾಟ್ಸ್ ಇನ್ ಪ್ಯಾಲಿಯೇಟಿವ್ ಕೇರ್ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ವೃತ್ತಿಪರ ಜಾಲಗಳನ್ನು ಬಲಪಡಿಸುವುದು, ಅನುಭವಗಳ ವಿನಿಮಯವನ್ನು ಪ್ರೋತ್ಸಾಹಿಸುವುದು, ಉಪಶಾಮಕ ಆರೈಕೆಗೆ ಪ್ರವೇಶ ಸುಧಾರಿಸಲು ಅವಕಾಶಗಳನ್ನು ಗುರುತಿಸುವ ಗುರಿ ಹೊಂದಿದೆ. ಬೆಂಗಳೂರಿನ ವಿವಿಧ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿವೆ.

ಇಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ.

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಸ್ನೇಹಿತರೆ, ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣೆ ಪರಿಣಿತರಾದ ರಘು ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಜಾಂಪಣ್ಣ ಆಶಿಹಾಳ್.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ರೇಡಿಯೋ. ಸಮಯ 2:41:32. ಇದೀಗ ಕಾರ್ಯಕ್ರಮ ಚಿತ್ರತಾನ. ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ 1988 ಬಿಡುಗಡೆಯಾದ ಸುಪ್ರಭಾತ ಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಿ. ಸುಪ್ರಭಾತ ಚಿತ್ರದ ಬರಹಗಾರರು, ಛಾಯಾಗ್ರಹಣ ಹಾಗೂ ನಿರ್ದೇಶನ ಮಾಡಿರುವವರು ದಿನೇಶ್ ಬಾಬು ಅವರು. ಈ ಒಂದು ಚಿತ್ರದ ಪ್ರಮುಖ ತಾರಾಗಣದಲ್ಲಿ ನಾವು ನೋಡ್ತೇವೆ ಸಾಹಸಿಂಹ ವಿಷ್ಣುವರ್ಧನ್, ಸುಹಾಸಿನಿ, ಶ್ರೀವಿದ್ಯಾ, ಮಾನು ಹಾಗೂ ವಿಜಯಕಾಶಿ ಅವರನ್ನ. ಶಿವದಾಶಂಕರ್ ಅವರು ಬರೆದಿರುವ ಹಾಡುಗಳಿಗೆ ರಾಜನಾಗೇಂದ್ರ ಅವರ ಸಂಗೀತವಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಈ ಹಾಡುಗಳನ್ನು ಕೇಳಬಹುದು.

ನೂರು ಜನರು ಬಂದರು, ನೂರು ಜನರು ಹೋ

ಹುಡುಕುತ್ತ ನಿನ್ನ ಕೂಗಿರೆ.

ಸ್ನೇಹಿತರೆ, ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ 1988 ದಿನೇಶ್ ಬಾಬು ಅವರ ಛಾಯಾಗ್ರಹಣ, ನಿರ್ದೇಶನ ಹಾಗೂ ಬರವಣಿಗೆಯಲ್ಲಿ ಮೂಡಿಬಂದಂಥ ಸುಪ್ರಭಾತ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. ಈ ಚಿತ್ರದ ಗೀತೆಗಳಿಗೆ ಶಿವದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನಾಗೇಂದ್ರ ಅವರ ಸಂಗೀತವಿದೆ ಹಾಗೂ ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಸ್ನೇಹಿತರೆ, ಇಲ್ಲಿಗೆ ಇಂದಿನ ಚಿತ್ರತಾನ ಕಾರ್ಯಕ್ರಮ

ಮುಕ್ತಾಯವಾಯಿತು. 3 ಗಂಟೆಯಿಂದ ನೀವು ಹಿಂದಿ ಕಾರ್ಯಕ್ರಮಗಳನ್ನು ಕೇಳ್ತೀರಾ. ಆನಂತರ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ಈ ಸಂಜೆ 4 ಗಂಟೆಗೆ ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣೆ ಪರಿಣಿತರಾದ ರಘು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ. ತಪ್ಪದೇ ಕೇಳಿ ಪರಿಮಳ ಕಾರ್ಯಕ್ರಮ ಸಂಜೆ 4 ಗಂಟೆಗೆ. ಅಲ್ಲಿವರೆಗೆ ನಮಸ್ಕಾರ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
6: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ರೇಡಿಯೋ. ಸಮಯ 4:01. ಈ ಒಂದು ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣೆ ಪರಿಣಿತರಾದ ರಘು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
7: ನಮ್ಮೆಲ್ಲ ಕೇಳುವರಿಗೆ ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆ. ನಮ್ಮ ಜೊತೆಗಿದ್ದಾರೆ ವಿಪತ್ತು ನಿರ್ವಹಣೆ ಪರಿಣಿತರಾದಂತಹ ರಘು ಅವರು. ಸರ್ ನಮಸ್ಕಾರ.
8: ನಮಸ್ಕಾರ.
7: ಇವತ್ತು ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನ, ಯಾವಾಗಲಿಂದ ಇದರ ಆಚರಣೆ ಶುರುವಾಗಿದೆ ಸರ್? ಇದರ ಏನು ಮಹತ್ವ?
8: ಇದು UNDP ಸ್ಟಾರ್ಟ್ ಆದಾಗಲಿಂದ ವಿಪತ್ತು ನಿರ್ವಹಣೆ ಬಗ್ಗೆ ಒಂದು ದಿನ ಆಚರಿಸಬೇಕು, ಅದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಜನರುಗಳಿಗೆ ತಿಳಿಸಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಇದು ಇಂಟರ್ನ್ಯಾಷನಲ್ ಡೇ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂದ್ಬಿಟ್ಟು ಈ ವರ್ಷನೂ ಈ ಇವತ್ತು ದಿನ 13th October 2026 ಮಾಡ್ತಾ ಇದ್ದಾರೆ. ಎಲ್ಲ ವರ್ಷದಲ್ಲಿ ಆಚರಣೆಗೆ ಒಂದು ಮಹತ್ವ ಕೊಡ್ತಾರೆ, ಈ ಸತಿ ಥೀಮ್ ಕೊಡ್ತಾರೆ. ಈ ಸತಿ ಥೀಮ್ ಬಂದ್ಬಿಟ್ಟು ಇದು ರೆಸಿಲಿಯನ್ಸ್ ಸ್ಟಾರ್ಟ್ಸ್ ಅಟ್ ಹೋಮ್ ಅಂದ್ಬಿಟ್ಟು, ಯಾವುದೇ ಒಂದು ಡಿಸಾಸ್ಟರ್ ಆದಾಗ ಅದರದ್ದು ಪ್ರಿಪೇರ್ಡ್ನೆಸ್ ಅದು ಮುನ್ನೆಚ್ಚರಿಕೆ ಕ್ರಮಗಳು ಮನೆಯಿಂದನೇ ಶುರುವಾಗುತ್ತೆ ಅಂದ್ಬಿಟ್ಟು ಅದನ್ನ ಈಗ ಈ ಸತಿ ಈ ವರ್ಷ ಏನ್ ಮಾಡಿದ್ದಾರೆ, ರೆಸಿಲಿಯನ್ಸ್ ಸ್ಟಾರ್ಟ್ಸ್ ಅಟ್ ಹೋಮ್ ಅಂತ ಥೀಮ್ ಇಟ್ಕೊಂಡು ಇವತ್ತಿನ ದಿನ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ.
7: ಅಂದ್ರೆ ಈಗ ಮನೆ ಅಂತ ಅನ್ನೋದ್ರ ಏನು ಮಹತ್ವ ಇದರಲ್ಲಿ? ಈಗ ಮನೆಯಿಂದನೇ ಶುರುವಾಗುತ್ತೆ ಅಂತ ಅಫ್ಕೋರ್ಸ್ ಒಂದು ಮನೆಯಲ್ಲಿದ್ದಾಗ ಮನುಷ್ಯ ಸುರಕ್ಷಿತವಾಗಿರ್ತಾನೆ ಅಂತ ಅನ್ನೋದು ಬಂದಿದೆ.
8: ಹೌದು,
7: ಹೇಗೆ ಅದು, ಇದರ ಅರ್ಥ ಏನು?
8: ಈಗ ಈಗ ಇದು ರೆಸಿಲಿಯನ್ಸ್ ಸ್ಟಾರ್ಟ್ಸ್ ಅಟ್ ಹೋಮ್ ಅಂತ ಈ ಥೀಮ್ ಇಟ್ಕೊಂಡು ಈಗ ಎಕ್ಸಾಂಪಲ್ ಈಗ ಮನೆ, ಅದು ಮನೆ ನೀವು ಕಟ್ಟಬೇಕಾದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿರ್ಬೇಕು, ಕರೆಕ್ಟ್ ಆಗಿ ಇದು ಮೆಟೀರಿಯಲ್ಸ್ ಯೂಸ್ ಮಾಡಿರ್ಬೇಕು, ಆಮೇಲೆ ಅದಕ್ಕೆ ಫೌಂಡೇಶನ್ ಕರೆಕ್ಟ್ ಆಗಿರ್ಬೇಕು. ವಿಪತ್ತು ಆದಾಗ ಅದು ಭೂಕಂಪದಿಂದ ಆದ್ರೂ ಆಗ್ಬಹುದು, ಮಳೆಯಿಂದ ಆದ್ರೂ ಆಗ್ಬಹುದು, ಅಥವಾ
7: ಪ್ರವಾಹದಿಂದನೂ
8: ಆಗ್ಬಹುದು. ಸೊ ನಿಮ್ಮ ಇರೋ ಅಂತ ಜಾಗ ಅದನ್ನು ಸುರಕ್ಷಿತವಾಗಿ ನೀವು ಪ್ಲಾನ್ ಮಾಡಿ ಕಟ್ಟಿದ್ದೀರಾ, ಅದು ಈ ವರ್ಷದ ಥೀಮ್ ಅದೊಂದು. ಆಮೇಲೆ ಆ ಮೆಟೀರಿಯಲ್ ಯೂಸ್ ಮಾಡಬೇಕಾದ್ರೆ ನೀವು ಅದು ನಮ್ಮ ಬಿಲ್ಡಿಂಗ್ ಕೋಡ್ ಪ್ರಕಾರ ನೀವು ಬಿಲ್ಡಿಂಗ್ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಮೆಟೀರಿಯಲ್ ಯೂಸ್ ಮಾಡಿ ಮನೆ ಕಟ್ಟಿದ್ದೀರಾ ಒಂದು. ಆಮೇಲೆ ಅದ್ರ ಬಗ್ಗೆನೂ ಮೇಂಟೆನೆನ್ಸ್ ಯಾವ ತರ ಮಾಡಿದಿರಾ, ಆಮೇಲೆ ನಿಮ್ಮ ಇರೋ ಅಂತ ಮನೆ ಯಾವ್ದಕ್ಕೆ ಪ್ರೋನ್ ಆಗಿದೆ, ವೆದರ್ ಯುವರ್ ಏನು ನದಿ ಪಕ್ಕದಲ್ಲಿ ದಡದಲ್ಲಿ ಇದ್ದೀರಾ, ನಿಮ್ದು ಆ ಮನೆ ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು, ಅಥವಾ ಯಾವ್ದೋ ಒಂದು ಫಾರೆಸ್ಟ್ ಏರಿಯಾದಲ್ಲಿ ನಿಮ್ಮ ಮನೆ ಇದೆಯಾ, ಅದು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಕೋಬೇಕು, ಅಥವಾ ನೀವು ಯಾವ್ದಾದ್ರು ಅರ್ಥ್ಕ್ವೇಕ್ ಝೋನ್ ಅಲ್ಲಿ ನೀವು ಇದಾಗಿದ್ದೀರಾ. ಇವಾಗ ಹಿಮಾಲಯದಲ್ಲಿ ಕಟ್ಟುವಂತ ಮನೆನೇ ಬೇರೆ, ನಮ್ಮ ಬೆಂಗಳೂರು ಸಿಟಿಯಲ್ಲಿ ಕಟ್ಟುವಂತ ಮನೆಗಳೇ ಬೇರೆ, ಅಥವಾ ಈ ನದಿ ತೀರದಲ್ಲಿ ಕಟ್ಟುವಂತ ಮನೆಗಳೇ ಬೇರೆ. ಅದ್ರದ್ದು ಒಂದು ವಿಶೇಷ.
7: ಓ, ಅಂದ್ರೆ ಈಗ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ನೋಡ್ಲಿಕ್ಕೆ ತುಂಬಾ ಚಂದವಾಗಿ ಕಾಣಿಸುತ್ತೆ ನಮಗೆ ಕಣ್ಣಿಗೆ, ಬಹಳ ಎಂಥ ಸುಂದರ ಪ್ರದೇಶ ಅಂತ ಹೇಳ್ತೀವಿ, ಅದರಲ್ಲಿ ಯಾವ್ಯಾವ ಕಾರಣಗಳಿಂದ ಮನೆಗಳಿಗೆ ಧಕ್ಕೆ ಆಗೋ ಸಾಧ್ಯತೆ ಇದೆ ಅಂತ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು. ಅದನ್ನ ನೋಡ್ಕೊಂಡೇ ಮನೆಯನ್ನ ಎಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಇತ್ತೀಚೆಗೆ ಆದಂತಹ ಪ್ರವಾಹದಲ್ಲಿ ನಾವು ಒಂದು ಮನೆ ಅದು ಉಳಿದಿತ್ತು, ಅದರ ಒಂದು ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ನೋದನ್ನ ಬಹಳ ನಾವು ಕೊಂಡಾಡಿದ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದರ ಬಗ್ಗೆ ತುಂಬಾನೇ ಚರ್ಚೆ ಆಗಿತ್ತು. ಅಂದ್ರೆ ಒಬ್ಬ ಇಂಜಿನಿಯರ್ನ ನಾವು ಹೇಗೆ ನೇಮಿಸ್ತೀವಿ, ಆಮೇಲೆ ಕಟ್ಟಡ ಕಟ್ಟುವಾಗ ಬಳಸುವಂತಹ ಸಾಮಗ್ರಿಗಳ ಬಗ್ಗೆ ತಾವು ಹೇಳಿದ್ವಿ, ಆಮೇಲೆ ಯಾವ ರೀತಿ ಮನೆ ಕಟ್ಟಿದ್ರೆ ನಮಗೆ ಇನ್ನೊಂದರಿಂದ ಏನು ಧಕ್ಕೆ ಆಗಲ್ಲ ಅಂತ ಅನ್ನೋದ್ರ ಕಡೆ ಗಮನ ಇರಬೇಕಾಗತ್ತೆ. ಆಮೇಲೆ ಈಗ ಸಮತಟ್ಟಾದ ಪ್ರದೇಶ ಅಂತಂದಾಗ ಅಲ್ಲಿ ಭೂಕಂಪ ಅದಕ್ಕೆ ಆ ಪ್ರದೇಶ ಆಗಿರ್ಬೋದು, ಭೂಕಂಪ ಮುಂದೆ ಬರುವಂತಹ ಪ್ರದೇಶ ಆಗಿರ್ಬೋದು, ನದಿ ಪ್ರದೇಶಗಳಲ್ಲಿ ನಾವು ದಂಡೆನಲ್ಲಿ ಅದಕ್ಕೆ ನೋಡಿ ನೀರು ಬಿಡೋ ಟೈಮ್ನಲ್ಲಿ ನದಿ ದಡದಲ್ಲಿ ವಾಸಿಸುವ ನಾಗರಿಕರಿಗೆ ನಾವು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.
8: ಅರ್ಲಿ ವಾರ್ನಿಂಗ್ ಡ್ಯಾಮ್ ಸೈರನ್ ಆಗುತ್ತೆ, ಅರ್ಲಿ ವಾರ್ನಿಂಗ್ ಬರುತ್ತೆ, ಅದಕ್ಕೆ ತಕ್ಕಂಗೆ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಅನೌನ್ಸ್ ಮಾಡಿರ್ತಾರೆ ಈ ತರ ಡೇಂಜರ್ ಝೋನ್ ಬಂದಿದೆ, ನೀರು ತುಂಬಾ ಇದು ಡ್ಯಾಮ್ ಇಂದ ನೀರು ಬಿಡ್ತಾ ಇದೀವಿ ಅಂತ, ಅವಾಗ ನೀವು ಸೇಫರ್ ಸೈಡ್ ಗೆ ಸ್ಥಳಾಂತರ ಮಾಡಬೇಕು.
7: ಸರ್, ಈಗ ನೈಸರ್ಗಿಕ ವಿಪತ್ತುಗಳು ಅಂತ ಏನು ಮಾತಾಡ್ತೀವಲ್ಲ, ಅದರಲ್ಲಿ ಈಗ ಬಹಳ ಒಂಥರ ಅನಿರೀಕ್ಷಿತವಾಗಿ ಇದಕ್ಕಿದ್ದಂಗೆ ಏನೇನೋ ಆಗ್ಬಿಡುತ್ತೆ, ಅದರ ಮುನ್ನೆಚ್ಚರಿಕೆಯನ್ನ ನಾವು ಕೊಡ್ಲಿಕ್ಕೆ ಶಕ್ತರಾಗಿದ್ದೇವೆ, ಸರ್ಕಾರಗಳು ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದಾವ ಅಂತ.
8: ಇದೇ ಆಗಿದೆ ಈಗ ಈಗ ಕಾಮನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಮಾಡಿದಾರೆ ಸರ್. ಈಗ ನೀವು ಯಾವ್ದೇ ಒಂದು ದುರಂತ ಆದಾಗ ನೀವು ಒನ್ ಸಿಂಗಲ್ ನಂಬರ್ ಗೆ ಫೋನ್ ಮಾಡಿದ್ರೆ ಸಾಕು,
7: ಏನು
8: 112 ಅಂತ. ನಾನು ಎಲ್ಲ ಆಕಾಶವಾಣಿ ಕೇಳಿರೋ ನಾನು ದಯವಿಟ್ಟು ಇದು ನನ್ನ ಮನವಿ, ಇವತ್ತು ಈ ಮಹತ್ವ ದಿನ ಆಗಿರೋದ್ರಿಂದ ದಯವಿಟ್ಟು ಯಾವ್ದೇ ಒಂದು ತೊಂದರೆ ಆದ್ರೆ ನೀವು 112 ಇಡೀ ಇಂಡಿಯಾದಲ್ಲಿ ನೀವು ಎಲ್ಲೇ ಇರಿ ಎಲ್ಲೇ ಜಾಗದಲ್ಲಿ ಹೋಗಿ ಅದು 112 ದಯವಿಟ್ಟು ಫೋನ್ ಮಾಡಿ. ಇದು ಡೈರೆಕ್ಟ್ ಪೊಲೀಸ್ ಸೆಂಟ್ರಲೈಸ್ಡ್ ಕಂಟ್ರೋಲ್ ರೂಮ್ ಹೋಗುತ್ತೆ, ಅಲ್ಲಿ ಒಬ್ರು ಆಪರೇಟರ್ ಪಿಕ್ ಮಾಡ್ತಾರೆ, ಅವ್ರು ನಿಮ್ಮನ್ನು ಕೇಳ್ತಾರೆ ಏನಾಗಿದೆ ನಿಮಗೆ ತೊಂದರೆ, ಪೊಲೀಸ್ ರಿಲೇಟೆಡ್ ತೊಂದರೆನಾ, ಆಂಬುಲೆನ್ಸ್ ಬೇಕಾ ನಿಮ್ಗೆ, ಅಥವಾ ಅಗ್ನಿಶಾಮಕ ದಳದವ್ರು ಬೇಕಾ, ಬೆಂಕಿ ಆಗಿದೆಯಾ. ನೀವು ಅದನ್ನ ನೀವು ಅವ್ರಿಗೆ ಕರೆಕ್ಟ್ ಆಗಿ ವಿವರಿಸಿದ್ರೆ, ಅದೇ ನಿಮ್ಮ ಇಂಟರ್ನೆಟ್ ಇಂದ ನೀವು ಫೋನ್ ಇಂದ ನೀವು ಮಾಡಿದ್ರೆ ಅದ್ರಲ್ಲಿ ಇಂಟರ್ನೆಟ್ ಆಗಿದ್ರೆ ಆ ಲೊಕೇಶನ್ ಅವ್ರಿಗೆ ಶೇರ್ ಆಗುತ್ತೆ, ಆಮೇಲೆ ರೆಸ್ಪಾನ್ಸ್ ಟೈಮ್ ಕಮ್ಮಿ ಆಗುತ್ತೆ. ಸೊ 5-3 ನಿಮಿಷದಲ್ಲಿ ಅವ್ರಿಗೆ ಆಕ್ಚುಲಿ ಟೈಮ್ 3-5-6 ನಿಮಿಷದಲ್ಲಿ ಅವ್ರು ರೀಚ್ ಆಗಬೇಕು.
7: ರಕ್ಷಣಾ ಕಾರ್ಯಗಳನ್ನ ಕೈಗೊಳ್ಳಬೇಕಂತಂದಾಗ ನಾವು ಕೂಡ ಸನ್ನದ್ಧರಾಗಿರಬೇಕು, ಮತ್ತೆ ಸರ್ಕಾರಕ್ಕೂ ಕೂಡ ಅವಕಾಶ ಕೊಡಬೇಕು. ಒಂದು ಮತ್ತೆ ನೀವು ಇನ್ಫಾರ್ಮೇಶನ್ ಮಾಡಿದ್ರೆ ತಾನೇ ಅವರು ಬರಕ್ ಸಾಧ್ಯ. ಎಷ್ಟು ಬೇಗ ಇನ್ಫಾರ್ಮೇಶನ್ ಕೊಡ್ತೀವಿ ಅಷ್ಟು ಬೇಗ ಅವರು ಆ ಸ್ಥಳಕ್ಕೆ ತಲುಪಿಸಿ ರಕ್ಷಣಾ ಕಾರ್ಯದಲ್ಲಿ ಅವರು ಸನ್ನದ್ಧರಾಗಿರ್ತಾರೆ ಅಂತ ಹೇಳ್ಬೋದು. ಈಗ ಪೊಲೀಸ್ 112 ನಾವು
8: ಗವರ್ಮೆಂಟ್ ಆಫ್ ಇಂಡಿಯಾ ಲೆವೆಲ್ ಅಲ್ಲಿ 112 ಅಂತ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಅಂತ
7: ಮಾಡಿಬಿಟ್ಟಿದ್ದಾರೆ.
8: ನಿಮ್ ಮೊಬೈಲ್ ಅಲ್ಲಿ ಕರೆನ್ಸಿ ಇಲ್ಲಾಂದ್ರೂ ಮಾಡಬಹುದು, ಏನ್ ತೊಂದರೆ ಇಲ್ಲ. ನೀವು ಅಲ್ಲಿ ಕರೆನ್ಸಿ ಬೇಕು ಅದಕ್ಕೆ ಚಾರ್ಜ್ ಆಗುತ್ತೆ, ಚಾರ್ಜು ಆಗಲ್ಲ ಏನಾಗಲ್ಲ. ಅದು ಇಮಿಡಿಯೇಟ್ ಆಗಿ ನೀವು ಎಲ್ಲಿಂದ ಮಾಡಿದ್ರೆ ಆ ಕರೆ ನೀವು ಮಾಡಿದಾಗ ಅದೊಂದು ಸ್ಪಷ್ಟವಾಗಿ ಹೇಳ್ಬೇಕು ನಿಮ್ಗೆ, ನಮ್ಗೆ ಇಲ್ಲಿ ಏನೋ ಒಂದು ಒಬ್ಬರಿಗೆ ಏನೋ ಒಬ್ಬರಿಗೆ ತೊಂದರೆ ಆಗಿದೆ ಅಥವಾ ಇಲ್ಲಿ ಏನೋ ಬೆಂಕಿ ಹಚ್ಕೊಂಡಿದೆ ಅದನ್ನ ಹೇಳಿದಾಗ ಇಮಿಡಿಯೇಟ್ ಆಗಿ ಅವರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡಿ ರೆಸ್ಪಾನ್ಸ್ ಟೈಮ್ ನಿಮ್ಗೆ ರೆಡ್ಯೂಸ್
7: ಆಗುತ್ತೆ. ಸರ್, ಈಗ ಭೂಕಂಪ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಅಥವಾ ಚಂಡಮಾರುತ ಆಗಿರ್ಬೋದು, ಕೆಲವು ಭೂಕುಸಿತ ಆಗಿರ್ಬೋದು, ಮತ್ತೆ ಸುನಾಮಿ ಇವೆಲ್ಲ ಕೂಡ ಆಗಿರ್ಬೋದು. ಈ ರೀತಿಯಾದ ವಿಪತ್ತುಗಳು ಈಗ ಬರ ಆಗತ್ತೆ ನೋಡಿ, ಮಳೆ ಬರಲ್ಲ, ಇದು ಎದರಲ್ಲಿ ಬರುತ್ತೆ?
8: ಇದು ಬರ ಆಕ್ಚುಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರುತ್ತೆ, ಆಮೇಲೆ ಕ್ಲೈಮೇಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಿಮ್ಗೆ ಆಲ್ರೆಡಿ ಅರ್ಲಿ ವಾರ್ನಿಂಗ್ ಕೊಟ್ಟಿರ್ತಾರೆ ಈ ಸತಿ ಬೆಳೆಗೆ ತೊಂದರೆ ಆಗ್ಬೋದು, ನೀವು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಬೇರೆ ಯಾವ್ದಾದ್ರೂ ಬೆಳೆ ಹಾಕೊಳ್ಳಿ ನೀವು, ಯಾವಾಗ ಅದಕ್ಕೆ ನೀರು ಇಲ್ಲದೆ ಇರೋಂತ ಪದಾರ್ಥಗಳು ಯಾವ್ದಾದ್ರೂ ಮಾಡಿ ಅಂತಾರೆ. ಬಟ್ ನಮ್ಮ ಯಾಕಂದ್ರೆ ಅವ್ರಿಗೆ ದೇ ವಾಂಟ್ ಓನ್ಲಿ ಕಮರ್ಷಿಯಲ್ ಕ್ರಾಪ್. ಅದರಿಂದನೇ ಈಗ ಬರ ಬಂದಾಗ ಈ ಸೈಂಟಿಫಿಕ್ ಟೀಮು ಡೆಲ್ಲಿಯಿಂದ ಬರ್ತಾರೆ ಅಥವಾ ಬೇರೆ ಕಡೆಯಿಂದ ಬರ್ತಾರೆ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಆಮೇಲೆ ಅದಕ್ಕೆ ಇನ್ಶೂರೆನ್ಸ್ ಆಗಿದ್ರೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ, ಅವರು ರಿಪೋರ್ಟ್ ಕೊಡ್ಬೇಕು. ಈಗ ಆಲ್ರೆಡಿ ನಮ್ದು 140 ತಾಲೂಕುಗಳಲ್ಲಿ ಬರ ಡಿಕ್ಲೇರ್ ಆಗಿದೆ, ಆಲ್ರೆಡಿ ಟೀಮ್ಸ್ ವಿಸಿಟ್ ಮಾಡ್ತಾ ಇದೆ. ಇವ್ರು ರಿಪೋರ್ಟ್ ಕೊಟ್ಮೇಲೆ ಇವ್ರು ರೈತರಿಗೆ ಅದು ಬರದ ರಿಲೇಟೆಡ್ ಕಾಂಪನ್ಸೇಷನ್
7: ಆಗುತ್ತೆ. ಅಂದ್ರೆ ವಿಪರೀತ ನೋಡಿ, ಬಿಸಿಲು ಇರ್ತದೆ, ತುಂಬಾನೇ ಶೆಕೆ ಜಾಸ್ತಿ ಆಗಿ ಬಿಸಿ ಅಲೆಗಳೆಲ್ಲ ಬಂದು ಅದರಿಂದ ಕೂಡ ತೊಂದರೆ ಆಗುತ್ತೆ. ಹಾಟ್ ವೇವ್ಸ್ ಏನಿದೆಯಲ್ಲ, ಅದರಿಂದ
8: ಹೀಟ್ ವೇವ್ಸ್ ಗೂ ಒಂದು ಅಲರ್ಟ್ ಇದೆ ಸರ್. ನಮ್ಮಲ್ಲಿ ಒಂದು ಆಪ್ ಇದೆ, ಅದು ಆಪ್ ನೀವು ಸಾಚೇತ ಅಂತ ಒಂದು ಆಪ್ ಇದೆ, ಗವರ್ಮೆಂಟ್ ಆಫ್ ಇಂಡಿಯಾ NDMA ಅವರು ಒಂದು ಸಾಚೇತ ಅಂತ ಒಂದು ಆಪ್ ಮಾಡಿದ್ದಾರೆ. www.nda.gov.in ಹೋಗಿ ಅಥವಾ www.nidm.gov.in ಹೋಗಿ ಅಥವಾ www.mha.gov.in ಈ ಮೂರು ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಇದರಲ್ಲಿ ಸಾಚೇಟ್ ಅಂತ ಒಂದು ಆಪ್ ಇದೆ, ಆಪ್ ಡೌನ್ಲೋಡ್ ಮಾಡ್ಕೋಬಹುದು, ಅದು ಫ್ರೀಲಿ ಅವೈಲೇಬಲ್. ಅದು ನೀವು ಇರೋಂತ ಜಾಗ ಸ್ಥಳದಲ್ಲಿ ಅದು ಏನು ಅಲರ್ಟ್ ಕೊಡಬೇಕು ಅದು ಕೊಡುತ್ತೆ. ಇವಾಗ ನೀವು ನಿಂತು ನಾವು ಇಲ್ಲಿ ಕೂತಿದ್ದೀವಿ, ಇವತ್ತು ನಾವು ಆಕಾಶವಾಣಿ ಸ್ಟುಡಿಯೋದಲ್ಲಿ ಕೂತಿದ್ದೀವಿ, ಇಲ್ಲಿ ಭೂಕಂಪ ಆಗಿದ್ರೆ ಅದು ಹೇಳುತ್ತೆ ಆಪಲ್ಲಿ, ಅಥವಾ ಇಲ್ಲಿ ಮಳೆ ಬರುತ್ತೆ ಅಥವಾ ಇದು ಲೈಟ್ನಿಂಗ್ ಸ್ಟ್ರೈಕ್ ಆಗುತ್ತೆ ನಿಮ್ ಬಿಲ್ಡಿಂಗ್ ಗೆ ಅಂದ್ರೂ ಅಲರ್ಟ್ ಕೊಡುತ್ತೆ. ಆಮೇಲೆ ಸಪೋಸ್ ಡ್ಯಾಮ್ ಪಕ್ಕದಲ್ಲಿ ಇದೆ ನಿಮ್ ಮನೆ, ನಿಮ್ಗೆ ಡ್ಯಾಮ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ನೀವು ಮುನ್ನೆಚ್ಚರಿಕೆ ಕ್ರಮಗಳು ವಹಿಸ್ಕೊಳ್ಳಿ ನೀವು. ಸೊ ಆ ಆಪ್ ಬಹಳ ಅನುಕೂಲ ಆಗುತ್ತೆ.
7: ಅದನ್ನ ಸರ್, ಈಗ ಈ ರಾಸಾಯನಿಕ ಸೋರಿಕೆಗಳು ಆಗಿ ಅಥವಾ ಅಲ್ಲಿ ಬೆಂಕಿ ಅವಘಡಗಳು ಆಗಿರ್ತವೆ, ಆ ಬೆಂಕಿ ಅವಘಡಗಳು ಕೂಡ ಅಂದ್ರೆ ಆಯಾ ಪ್ರದೇಶಕ್ಕೆ ಆ ಕಂಪನಿಗೆ ಸಂಬಂಧಪಡೋ ಹಾಗೆ ಅವ್ರು ಎಚ್ಚರಿಕೆಗಳನ್ನು ತಗೋಬೇಕಂತಿರುತ್ತೆ. ಪ್ರತಿಯೊಂದು ಕೈಗಾರಿಕೆ ಆಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ಆ ಜವಾಬ್ದಾರಿ ತಗೋತದೆ. ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನು ಅಂದ್ರೆ, ಸರ್ಕಾರಗಳು ನಿಯಮಗಳನ್ನು ರೂಪಿಸ್ತದೆ, ಯಾವ ರೀತಿ ನೀವು ಅವಘಡಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತೆಲ್ಲ ಹೇಳುತ್ತಾ, ಮತ್ತು ನಿಮ್ಮ ವಿಪತ್ತು ನಿರ್ವಹಣಾ ಘಟಕ ಅಥವಾ ಈಗ ವಿಭಾಗ ಏನಿದೆಯಲ್ಲ ಸರ್ಕಾರದ್ದು, ಅದರ ಒಂದು ಪ್ರಾಮುಖ್ಯತೆ ಏನು?
8: ಅದು ಆಕ್ಚುಲಿ ನೀವು ಹೇಳಿದ್ರೆ ಈಗ ಇಂಡಸ್ಟ್ರಿಯಲ್ ಇದು ಡಿಸಾಸ್ಟರ್ ಅಂತ ನೀವು ಅದನ್ನ ಎಂಫಸೈಸ್ ಮಾಡ್ತಾ ಇದ್ರೆ, ಈಗ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಆದಾಗ ಫ್ಯಾಕ್ಟ್ರೀಸ್ ಅಂಡ್ ಬಾಯ್ಲರ್ ಎಂಎಲ್ಎಸ್ ಅವರು ಅವ್ರಿಗೆ ಸರ್ಟಿಫಿಕೇಶನ್ ಕೊಟ್ಟಿರ್ತಾರೆ, ಅಥವಾ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅವ್ರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಫೈರ್ ಅಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ್ರಿಗೆ ಲೈಸೆನ್ಸ್ ಇಶ್ಯೂ ಮಾಡಿರ್ತಾರೆ, ಅದರಲ್ಲಿ ಮ್ಯಾಂಡೇಟರಿ ಅವರು ಕೊಟ್ಟಿರ್ತಾರೆ ಗೈಡ್ಲೈನ್ಸ್, ನೀವು ಈ ತರ ಅಜಾರ್ಡಸ್ ಕೆಮಿಕಲ್ಸ್ ಯೂಸ್ ಮಾಡಿದಾಗ ಈ ತರ ಪ್ರಿಕಾಷನ್ಸ್ ತಗೋಬೇಕು, ಅಥವಾ ನೀವು ನಿಮ್ಮ ನಿಮ್ಮ ಎಂಪ್ಲಾಯಿ ಕೆಲಸ ಮಾಡಿದಾಗ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಹಾಕೊಂಡೆ ಒಳಗಡೆ ಹೋಗಬೇಕು, ಅದಕ್ಕೆ ಸ್ಟಾರ್ಟ್ ಗೈಡ್ಲೈನ್ಸ್ ಇರುತ್ತೆ, ಅದು ಸ್ಟೋರೇಜ್ ಯಾವ ತರ ಮಾಡಬೇಕು ಅಂತ ಒಂದು ಇದು ಗೈಡ್ಲೈನ್ಸ್ ಇರುತ್ತೆ. ನೀವು ಇದೆಲ್ಲ ಯಾವ್ದಾದ್ರು ವಯೋಲೇಷನ್ ಮಾಡಿದಾಗ ಅವಾಗ ಅದು ಅನಾಹುತ ಲೀಡ್ ಆಗುತ್ತೆ.
7: ಈಗ ವಿಪತ್ತು ಪ್ರಾಧಿಕಾರ ಅಂತ ಇರುತ್ತೆ ನೋಡಿ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಅದರ ಒಂದು ಪ್ರಾಮುಖ್ಯತೆ ಮತ್ತೆ ಇಲ್ಲಿ ಯಾರ್ಯಾರು ಪ್ರಮುಖವಾಗಿ ಈ ಒಂದು ಅನಾಹುತ ಆದಾಗ ಹೇಳುವಂತಹ ಅಧ್ಯಕ್ಷರಾಗಲಿ ಅಥವಾ ಸಮಿತಿ ಯಾವ ರೀತಿ ಇರುತ್ತೆ ಅದು?
8: ಅದು ಓಕೆ, ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಿದೆ, ಸ್ಟೇಟ್ ಬಂದಾಗ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಿದೆ, ಡಿಸ್ಟ್ರಿಕ್ಟ್ ಬಂದ್ರೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಿದೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡಿಸಿ ಡೆಪ್ಯೂಟಿ ಕಮಿಷನರ್ ಸಾಹೇಬರು ಬೈ ಡಿಫಾಲ್ಟ್ ಈಸ್ ಅ ಚೇರ್ಮನ್, ಅವ್ರು ಅಡಿಷನಲ್ ಬಂದ್ಬಿಟ್ಟು ಡೆಪ್ಯೂಟಿ ಚೇರ್ಮನ್ ಆಗಿರ್ತಾರೆ. ಆಮೇಲೆ ಎಲ್ಲಾ ಲೈನ್ ಡಿಪಾರ್ಟ್ಮೆಂಟ್ಸ್ ಸರ್ಕಾರದಲ್ಲಿ ಇರುವಂತ ಲೈನ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಅದಕ್ಕೆ ಮೆಂಬರು, ಪೊಲೀಸ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಫೈರ್ ಎಮರ್ಜೆನ್ಸಿ ಇರ್ಬೋದು, ನೀವು ಹೇಳ್ದಂಗೆ ಫ್ಯಾಕ್ಟರೀಸ್ ಅಂಡ್ ಬಾಯ್ಲರ್ಸ್ ಇರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಸ್ಪಿಟಲ್ಸ್ ಎಲ್ಲ 108 ಎಲ್ಲರೂ ಅದಕ್ಕೆ ಮೆಂಬರ್ಸ್ ಆಗಿರ್ತಾರೆ. ಸೊ ಡಿಸಿ ಸಾಹೇಬರು ಅವ್ರಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅಲ್ಲಿ ಅವ್ರಿಗೆ ಕೊಟ್ಟಿರುವಂತ ಏನು ಅಥಾರಿಟಿಯಲ್ಲಿ ಯಾರನ್ನ ಬೇಕಾದ್ರೂ ಅವ್ರನ್ನ ಯೂಸ್ ಮಾಡ್ಕೋಬಹುದು ಆ ಟೈಮಲ್ಲಿ.
7: ಸರ್, ಈಗ ಪತ್ರಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಇವು ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸ್ತವೆ, ತಾವು ಹೇಳಿದ್ರೆ ಆಪ್ ಮೂಲಕವಾಗಿ ನಾವು ತಲುಪಬಹುದು ಅಂತ ಹೇಳಿ.
8: ಹೌದೌದು,
7: ಈಗ ಪ್ರಸಕ್ತ ಈ ಕಾಲದಲ್ಲಿ ನಾವು ಮೊಬೈಲ್ ಯಾವತ್ತು ಕೈಯಲ್ಲಿರುತ್ತೆ, ಇವು ಹೇಗೆ ವಿಪತ್ತು ನಿರ್ವಹಣೆಗೆ ಸಹಕಾರಿಯಾಗಿರ್ತವೆ?
8: ಮೊಬೈಲ್ ನೀವು ಹೇಳಿದ ಒಳ್ಳೆ ಒಳ್ಳೆ ಪಾಯಿಂಟ್ ಹೇಳಿದ್ರೆ, ನೀವು ಈಗ ಸ್ಯಾಚೆಟ್ ಆಪ್ ಅಲ್ಲಿ ನೀವು ಅದನ್ನ ಡೈಲ್ ಮಾಡಿದ ತಕ್ಷಣ ನಿಮ್ ಲೊಕೇಶನ್ ಶೇರ್ ಆಗುತ್ತೆ ಕಂಟ್ರೋಲ್ ರೂಮ್ಗೆ. ಅದಲ್ದೇನೆ ಈಗ 112 ನೀವು ಡೈಲ್ ಮಾಡಿದ ತಕ್ಷಣ ಮೊದಲು ಆ ಫೆಸಿಲಿಟಿ ಇರಲಿಲ್ಲ. ಇವಾಗ ನೀವು ಇಲ್ಲಿ ಕೂತ್ಕೊಂಡು ಸ್ಟುಡಿಯೋದಲ್ಲಿ 112 ಮಾಡಿದ್ರೆ ಆ ಕಂಟ್ರೋಲ್ ರೂಮ್ಗೆ ಅಥವಾ ಕಾರ್ಗೆ ಈ ನಮ್ದು ಲೊಕೇಶನ್ ಹೋಗುತ್ತೆ, ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡ್ತಾರೆ ನಿಮ್ಗೆ, ಸರ್ ಏನ್ ತೊಂದರೆ ಆಗಿದೆ, ಸಪೋಸ್ ನಿಮ್ಗೆ ಲಾ ಅಂಡ್ ಆರ್ಡರ್ ಇಲ್ಲಿ ಯಾರೋ ಗಲಾಟೆ ಗೂಂಡಾಗಳು ಗಲಾಟೆ ಮಾಡ್ತಾ ಇದಾರೆ, ಲಾ ಅಂಡ್ ಆರ್ಡರ್ ಕೊಡ್ತಾರೆ, ಸರ್ ಇಲ್ಲಿ ಯಾವ್ದೋ ಒಂದು ಕಾರ್ ಬೆಂಕಿ ಹಚ್ಕೊಂಡ್ಬಿಟ್ಟಿದೆ, ಫೈರ್ ಸರ್ವಿಸಸ್ ಕೊಡ್ತಾರೆ, ಸರ್ ಇಲ್ಲಿ ಯಾರೋ ಒಬ್ಬ ಕೆಳಗಡೆ ರೋಡಲ್ಲಿ ಬಿದ್ದು ತುಂಬಾ ನರಳ್ತಾ ಇದ್ದಾನೆ ಸರ್, 108 ಆಂಬುಲೆನ್ಸ್ ಫೋನ್ ಮಾಡ್ತಾರೆ, ಅಥವಾ ಯಾವ್ದೋ ಒಂದು ಕೆಮಿಕಲ್ ಲೀಕ್ ಆಗಿದೆ ಅಂದ್ರೆ ಇಮಿಡಿಯೇಟ್ ಕೆಮಿಕಲ್ ಆಟೋಮಿಕ್ ಎನರ್ಜಿ ಅಥವಾ ಇವ್ರಿಗೆ ಅವ್ರಿಗೆ ಫೋನ್ ಮಾಡ್ತಾರೆ. ಸೊ ಆ ಸಿಚುವೇಶನ್ ನೀವು ಕರೆಕ್ಟ್ ಆಗಿ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. 112 ಫೋನ್ ಮಾಡಿದಾಗ ಅವ್ರಿಗೆ ಟೈಮ್ ಬಹಳ ಶಾರ್ಟ್ ಇರುತ್ತೆ, ನೀವು ಕರೆಕ್ಟ್ ಆಗಿ ಅವ್ರಿಗೆ ಹೇಳ್ಬೇಕು ಏನ್ ಸಿಚುವೇಶನ್ ಆಗಿದೆ, ಅವ್ರು ಯಾರಿಗೆ ಏನಾಗಿದೆ ಅದೊಂಚೂರು ಸ್ಪಷ್ಟವಾಗಿ ಹೇಳಿದ್ರೆ ಅದ್ರ ತಕ್ಕಂಗೆ ನಾವು ರೆಸ್ಪಾಂಡ್ ರೆಡಿ ಮಾಡ್ಕೋಬಹುದು.
7: ರಘುವ್ರೆ, ಈಗ ಸಾಮಾನ್ಯವಾಗಿ ಒಂದು ಅನಾಹುತ ಆದಾಗ ಅದನ್ನ ಮತ್ತೆ ನಾವು ರೀಕನ್ಸ್ಟ್ರಕ್ಟ್ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕಂದ್ರೆ ತುಂಬಾ ಕಷ್ಟದ ಕೆಲಸ. ಹಾಗಾಗಿ ಜಾಗರೂಕತೆ ಅಂತ ಅನ್ನೋದಾಗ್ಲಿ ಅಥವಾ ಮುನ್ನೆಚ್ಚರಿಕೆಗಳನ್ನ ಏನೇನ್ ಆಗ್ತಾ ಇದೆ ಅದಕ್ಕೆ ನಾವು ಸರ್ಕಾರದ ನಿಯಮಗಳಿಗೆ ಅನುಸಾರವಾಗಿ ನಾವು ಇರೋದಾಗ್ಲಿ ನಾವು ಹೇಗೆ ಇದೀವಿ ಅಂತ ಅನ್ನೋದು ಸುರಕ್ಷತೆ ದೃಷ್ಟಿಯಿಂದ ಸ್ವಲ್ಪ ಅನೇಕ ನಿಯಮಗಳನ್ನ ಮುನ್ನೆಚ್ಚರಿಕೆಗಳನ್ನ ನಾವು ಪಾಲಿಸಬೇಕಾಗುತ್ತೆ.
8: ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ.
7: ಅವೇರ್ನೆಸ್ ಪ್ರೋಗ್ರಾಮ್ ಹೇಗೆ ಆಗುತ್ತೆ?
8: ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಆಲ್ರೆಡಿ ನಾವು ಕಮ್ಯುನಿಟಿ ಲೆವೆಲ್ ಕಮ್ಯುನಿಟಿ ಬೇಸ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಎಲ್ಲ ಕಮ್ಯುನಿಟಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಹೋಗ್ತಾ ಇದೀವಿ, ಅಲ್ಲಿ ಅವ್ರಿಗೆ ಅವೇರ್ನೆಸ್ ಕೊಡ್ತದೆ. ಅದಲ್ಲದೆ ಈಗ ನಮ್ಮ ಜೆನ್ಜಿ ಅಂತ ಕರಿತೀವಲ್ಲ ಜೆನ್ಜಿ ಅವ್ರಿಗೆ, ಅವ್ರಿಗೆ ಏನಂದ್ರೆ ಈಗ ಅವ್ರಿಗೆಲ್ಲರಿಗೂ ನೋಡಿ, ಈಗ ಅಲ್ಲಿ ಅವರು ಕಾಲೇಜು ಇದ್ರ ಸ್ಕೂಲಲ್ಲಿ ಓದ್ಬೇಕಾದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಾಲಂಟಿಯರ್ ಆಗಿರ್ತಾರೆ, ಅಥವಾ ರೆಡ್ ಕ್ರಾಸ್ ವಾಲಂಟಿಯರ್ಸ್ ಆಗಿರ್ತಾರೆ, ನ್ಯಾಷನಲ್ ಕ್ಯಾಡೆಟ್ ಕೋರ್ ವಾಲಂಟಿಯರ್ಸ್ ಆಗಿರ್ತಾರೆ, ಅಥವಾ ಇವರು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ವಾಲಂಟಿಯರ್ಸ್ ಆಗಿರ್ತಾರೆ, ನೆಹರು ಯುವ ಕೇಂದ್ರ ವಾಲಂಟಿಯರ್ಸ್ ಆಗಿರ್ತಾರೆ, ಅದಲ್ಲದೆ ಟ್ರಾಫಿಕ್ ವಾರ್ಡನ್ಸ್ ಆಗಿರ್ತಾರೆ, ಸಿವಿಲ್ ಡಿಫೆನ್ಸ್ ವಾರ್ಡನ್ಸ್ ಆಗಿರ್ತಾರೆ, ಹೋಮ್ ಗಾರ್ಡ್ಸ್, ಇವರೆಲ್ಲರೂ ನಮ್ಮ ಸರ್ಕಾರದಿಂದ ಇದು ಪ್ರಯೋಜನ ಪಡೆದು ಇವ್ರಿಗೆಲ್ಲರಿಗೂ ಸರ್ಟಿಫೈಡ್ ಟ್ರೈನರ್, ನಾನು ಒಬ್ಬ ಸರ್ಟಿಫೈಡ್ ಟ್ರೈನರ್, ಸೊ ಐ ಟ್ರೈನ್ ಆಲ್ ದಿಸ್ ವಾಲಂಟಿಯರ್ಸ್. ಆಪದ್ ಮಿತ್ರ ಅಂತ ಈಗ ಲೇಟೆಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಪದ್ ಮಿತ್ರ ವಾಲಂಟಿಯರ್ಸ್ ಅಂತ ಮಾಡಿದೀವಿ. ಇದು ಯಂಗ್ ಜನರೇಷನ್ ಜೆನ್ಜಿ ಅವ್ರಿಗೆ, ನೀವು ಆ ಸಿಚುವೇಶನ್ ಅಲ್ಲಿ ಇದ್ದಾಗ ಯು ಬಿಕಮ್ ದ ಫಸ್ಟ್ ರೆಸ್ಪಾಂಡರ್, ನೀನ್ ಫಸ್ಟ್ ಸುರಕ್ಷಿತವಾಗಿರ್ಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು. ನೋ, ಯು ಶುಡ್ ಬಿ ಔಟ್ ಆಫ್ ದಿ ಸಿಚುವೇಶನ್. ಅಲ್ಲಿ ಸಪೋಸ್ ಯಾರೋ ಒಬ್ರು ಕೆಳಗೆ ಬಿದ್ದೋದ್ರು, ಅವ್ರಿಗೆ ನೀವು 112 ಫೋನ್ ಮಾಡ್ಬಿಟ್ಟು ನೀವು ಕೇಳ್ಬೋದು, ಸರ್ ಇವ್ನ ಕೆಳಗಡೆ ಬಿದ್ದಿದ್ದಾನೆ, ಇವ್ನು CPR ಕೊಡ್ಬೋದಾ, ಹಾರ್ಟ್ ಅಟ್ಯಾಕ್ ಆಗಿದೆ, ಇವ್ನು CPR ಕೊಡ್ಬೋದಾ, ಅವ್ನಿಗೆ ಒಂದು ಸೇಫರ್
7: CPR
8: ಯಾವ ತರ ಕೊಡ್ಬೇಕು ಅಂತ ನಾವು ಈ ಟ್ರೈನಿಂಗ್ ವಾಲಂಟಿಯರ್ಸ್ ಆಲ್ರೆಡಿ ಟ್ರೈನ್ ಮಾಡಿದೀವಿ. ಬ್ಯಾಂಡೇಜಸ್ ಹೆಂಗ್ ಹಾಕೋದು, ಸಪೋಸ್ ಹೆಡ್ ಇಂಜುರಿ ಆಯ್ತು, ಹೆಂಗ ದುಪ್ಪಟ್ಟ ಏನೋ ಒಂದು ಬಟ್ಟೆ ಸಿಗುತ್ತಾ ತೆಗೆದು ಅದು ಬ್ಲೀಡಿಂಗ್ ಹೆಂಗೆ ಸ್ಟಾಪ್ ಮಾಡಬೇಕು, ಅಥವಾ ಅವನು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ನೀವು ಊಹೆ ಮಾಡ್ಕೊಂಡು ನೀವು ಗೆಸ್ ಮಾಡ್ಕೊಂಡು ಅವ್ನಿಗೆ ಹೆಂಗೆ CPR ಕೊಡ್ಬೋದು ಅಂತ ಮಾಡೋದು. ಸೊ ಇದನ್ನೆಲ್ಲ ಟ್ರೈನಿಂಗ್ ಕೊಡೋಕೆ ಈ ಎಲ್ಲ ಜೆನ್ಜಿಗಳಿಗೆ ನಾವು ಆಲ್ರೆಡಿ ಟ್ರೈನ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಪಾರ್ಟ್ ಆಫ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲೂ ಬಂದಿದೆ. ಆಮೇಲೆ ಇದು ಅವೇರ್ನೆಸ್ ನೀವು ಹೇಳಿದ್ರಲ್ಲ, ಕಮ್ಯುನಿಟಿ ಅವೇರ್ನೆಸ್ ಅಲ್ದೇನೆ ಇವ್ರಿಗೆ ಇದು ಟ್ರೈನಿಂಗ್ ಎಲ್ಲ ಸ್ಕೂಲ್ಸ್ ಕಾಲೇಜ್ ಲೆವೆಲ್ ಅಲ್ಲಿ 8ನೇ ಕ್ಲಾಸ್ ಇಂದನೂ ಸುಮಾರು ಅವ್ನು ಗ್ರಾಜ್ಯುಯೇಟ್ ಆಗಿ ಅವ್ನು ಡಾಕ್ಟರ್ ಸೆಕ್ರೆಟ್ ಆಗೋವರೆಗೂ ಈ ಟ್ರೈನಿಂಗ್ ಕೊಡ್ತಾನೆ ಇರ್ತೀವಿ. ಕೆಲವು ಕೋರ್ಸಸ್ ಎಲ್ಲ ಇದೆ ಸರ್ ನಮ್ಮಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆ ಪ್ರಾಧಿಕಾರ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಎಲ್ಲ ತಾಲೂಕಾ ಲೆವೆಲ್ ಅಲ್ಲಿ ಟ್ರೈನಿಂಗ್ಸ್ ಮಾಡ್ತಾ ಇರ್ತೀವಿ. ನೀವೇನಲ್ಲಿ ದುಡ್ಡು ಕಟ್ಟಂಗೆ ಏನೋ ಅವಶ್ಯಕತೆ ಇರಲ್ಲ, ಎಲ್ಲ ಫ್ರೀ ಟ್ರೈನಿಂಗ್. ಯು ವಿಲ್ ಇಂಪ್ರೂವ್ ಯುವರ್ ಲೈಫ್ ಸೇವಿಂಗ್ ಸ್ಕಿಲ್ಸ್.
7: ಹೌದು, ಮುನ್ನೆಚ್ಚರಿಕೆ ಆಗಲಿ, ಅದು ಒಂದು ಪ್ರಜ್ಞೆ ಇರಬೇಕು, ಮತ್ತೆ ಏನೇ ಅಪಘಾತ ಆದಾಗ ಅದನ್ನು ತಡೆಗಟ್ಟುವಲ್ಲಿ ನಾವು ಕೂಡ ಸಕ್ರಿಯರಾಗಿರಬೇಕು. ಸರ್ಕಾರಕ್ಕೆ ನಾವು ಕೈ ಜೋಡಿಸಬೇಕು, ಮತ್ತೆ ಈ ರೀತಿಯಾಗಿ ಅವಘಡಗಳು ಸಂಭವಿಸಿದಾಗ ನಾವು ಕೂಡ ಅಲ್ಲಿ ಭಾಗಿಯಾಗಬೇಕು. ಭಾಗಿಯಾಗಬೇಕಂತಂದಾಗ ನಮಗೆ ತರಬೇತಿ
8: ಅವಶ್ಯಕತೆ. ಯಾವುದೇ ಒಂದು ರೆಸ್ಪಾಂಡ್ ಮಾಡಕ್ ಹೋದ್ರೆ ನೀವು ತರಬೇತಿ ಇದ್ರೆ ಮಾತ್ರ ಹೋಗ್ಬೇಕು. ನೀವು ನಾನು ಬೆಂಕಿ ಅಲ್ಲಿ ಆಗಿದೆ, ನಾನು ಹೋಗಿ ಆರಿಸ್ತೀನಿ ಅಂತ ಹೋಗೋ ಅವಶ್ಯಕತೆ ಇರಲ್ಲ.
7: ಸಂದರ್ಭದಲ್ಲಿ ಯಾರನ್ನೋ ನಾವು ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಅವರು ಕೂಡ
8: ಪ್ರಯೋರಿಟೈಸ್ ಇದು ಮಾಡಿಕೊಂಡು, ಸಪೋಸ್ ಎಕ್ಸ್ಟಿಂಗ್ವಿಷರ್ಸ್ ಇತ್ತು, ಅದು

0: ಎ ಬಿ ಸಿ ಡಿ ಎಕ್ಸ್ಟಿಂಗ್ವಿಷರ್ ನೀವು ಯಾವ ತರ ಅದು ಯಾವ ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅಂತ
1: ನನ್ಸೋದು.
0: ಹಾ, ಯಾವ್ದಕ್ಕೆ ಏನ ಬೆಂಕಿ ನನ್ಸೋ ಇದು ಉಪಕರಣಗಳು ಇರ್ತಾವಲ್ಲ ಅದನ್ನ ಐಡೆಂಟಿಫೈ ಮಾಡೋ ತರ ಇರಬೇಕು
1: ಸರ್. ಅಲ್ಲಿ ಅಲ್ಲಿ ಕೆಲವು ಸಲ ಈ ಮಾಕ್ ಟ್ರೈನಿಂಗ್ ಮಾಡ್ತಾರೆ ನೋಡಿ,
0: ಮಾಕ್ ಡ್ರಿಲ್ ಅಂತ,
1: ಮಾಕ್ ಡ್ರಿಲ್ ಇವನ್ನು ಕೂಡ ಮಾಡ್ತಾರೆ. ಅಂದ್ರೆ ಈಗ ಯಾವ ರೀತಿ ವಿಪತ್ತು, ಹೆಂಗೆ ಈಗ ಉದಾಹರಣೆ ಟೆರರಿಸ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಯುದ್ಧ ಆಗಿರ್ಬೋದು, ಹೇಗೆ ಅದರಿಂದ ಪಾರಾಗ್ತಾರೆ ಅಂತ ಅನ್ನೋದನ್ನ ಎಲ್ಲ
0: ಒಂದು ಎಕ್ಸರ್ಸೈಸ್ ಅದು
1: ಮಾಡ್ತಿರ್ತಾರೆ.
0: ಇದು ಯಾರಿಗೂ ಗೊತ್ತೇ ಇರಲ್ಲ. ಅಲ್ಲಿ ಆಲ್ ಆಫ್ ಎ ಸಡನ್ ಕಂಟ್ರೋಲ್ ರೂಮ್ ಅಲ್ಲಿ ಹೇಳ್ತಾ ಈ ತರ ಹಿಂಗೆ ಟೆರರಿಸ್ಟ್ ಅಲ್ಲಿ ಬಿಲ್ಡಿಂಗ್ ಮೇಲೆ ಇದಾರೆ, ನೀವು ಟೀಮ್ ಕಳಿಸಿ ಅಂತ. ಅದು ಆಕ್ಚುಲಿ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇವ್ರು ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅಂತ. ಅದು ದಟ್ ಇಸ್ ಅ ಲರ್ನಿಂಗ್ ಎಕ್ಸರ್ಸೈಸ್. ಈ ಪೊಲೀಸ್ ಸ್ಪೆಷಲ್ ಸ್ಕ್ವಾಡ್ ಬರ್ತದೆ, ಅದನ್ನ ಐಡೆಂಟಿಫೈ ಮಾಡ್ತಾರೆ, ಇವ್ನ ಎಲ್ಲಿಂದ ಮಾತಾಡ್ತಾ ಇದ್ದಾನೆ, ಇವನ ಹತ್ರ ಏನೇನಿದೆ, ಇವ್ನ ಏನಕ್ಕೆ ಬಂದಿದ್ದಾನೆ ಬಿಲ್ಡಿಂಗ್ ಒಳಗೆ, ಇವ್ನ ಹೆಂಗ್ ಬಂದ. ಸೊ ಅದು ಮಾಕ್ ಎಕ್ಸರ್ಸೈಸ್
1: ಒಂಥರ ಪ್ರಿಪೇರ್ ಆಗಿರ್ಬೇಕು. ಯಾವುದೇ ಒಂದು ಘಟನೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡಬೇಕಂದಾಗ ಸನ್ನದ್ಧತೆ ಹೇಗಿರುತ್ತದೆ ನೋಡ್ಕೋಬೇಕು.
0: ಆಮೇಲೆ ಇದು ಪ್ರಿಪೇರ್ಡ್ನೆಸ್ ಅನ್ನೋದು ನಮ್ಮ ಡಿಪಾರ್ಟ್ಮೆಂಟ್ ಗಳು, ನಾನು ಹೇಳಿದ್ನಲ್ಲ ಇಷ್ಟು ಡಿಪಾರ್ಟ್ಮೆಂಟ್ ಎವ್ರಿ ಡೇ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಈ ಮಾಕ್ ಡ್ರಿಲ್ ಅನ್ನೋದು ಎಲ್ಲಾ ಏಜೆನ್ಸಿಗಳು, ನಾವು ಹೆಚ್ಚು ಕಮ್ಮಿ 20-25-30-40 ಏಜೆನ್ಸಿ, 20 ಗವರ್ಮೆಂಟ್ ಏಜೆನ್ಸಿ ಇದೆ, ಎಲ್ಲಾರು ಯಾತರ ಇದು ಡ್ರಿಲ್ ಅಲ್ಲಿ ಯಾತರ ರೆಸ್ಪಾಂಡ್ ಮಾಡ್ತಾರೆ, ಅವ್ರ ಜವಾಬ್ದಾರಿ ಏನು, ಅವರು ಆ ಟೈಮ್ ಅಲ್ಲಿ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅದನ್ನ ಡಾಕ್ಯುಮೆಂಟ್ ಮಾಡಿ ಅದನ್ನ ನೆಕ್ಸ್ಟ್ ಎಕ್ಸರ್ಸೈಸ್ ಗೆ ಇಂಪ್ರೂವ್ ಮಾಡ್ಕೊಳ್ಳೋ ತರ ಇರುತ್ತೆ. ಜಿ ಬಿ ಎ ಕಮಿಷನರ್, ಸ್ಪೆಷಲ್ ಕಮಿಷನರ್, ಅದಕ್ಕೆ ಚೇರ್ಮನ್, ವೈಸ್ ಚೇರ್ಮನ್ ಆಗಿದ್ದಾರೆ. ಸೊ ಇದೊಂದು ಕಮಿಟಿ ರಚನೆ ಆಗಿದೆ, ಅದ್ರಲ್ಲಿ ಆಲ್ರೆಡಿ 13 ಜನ ಲಿಸ್ಟ್ ಆಗಿದ್ದಾರೆ. ಅದರಲ್ಲಿ ಪೊಲೀಸ್, ಸಿಟಿ ಪೊಲೀಸ್ ಕಮಿಷನರ್, ಸಿಟಿ ಇದು ಡೈರೆಕ್ಟರ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್, ಆಮೇಲೆ ಎಲ್ಲ 5 ಎಲ್ಲ 5 ಕಾರ್ಪೊರೇಷನ್ ಕಮಿಷನರ್ಸ್, ಆಮೇಲೆ ಅದಲ್ಲದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಒನ್ ಹೆಲ್ತ್ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಅದರಲ್ಲಿ ಎಲ್ಲರಿಗೂ ಆಗಿದೆ. ನೀವು ಈ ಚಾನ್ಸ್ ಇದೆ ಅದು ಸಿಕ್ಕಿದಾಗ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ, ಟ್ರೈನಿಂಗ್ ಅಟೆಂಡ್ ಮಾಡಿ, ನೀವು ನಿಮ್ಮ ಲೈಫ್ನ ನೀವು ಕಾಪಾಡ್ಕೋಬಹುದು ಯಾವುದೇ ಒಂದು ಇದಾದಾಗ.
1: ಹೌದು, ತುಂಬಾ ತುಂಬಾ ಸಂತೋಷ ರಘು ಅವರೇ. ತಾವು ವಿಪತ್ತು ನಿರ್ವಹಣೆ ಈ ದಿಶೆಯಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದವರು ಮತ್ತು ಬಹಳಷ್ಟು ಜ್ಞಾನವುಳ್ಳವರು, ಮತ್ತೆ ವಿಶೇಷವಾಗಿ ತರಬೇತಿ ಕೂಡ ಕೊಡ್ತೀರಿ ನೀವು, ಹೇಗೆ ಆಗತ್ತೆ ಅಂತ ಅನ್ನೋದನ್ನ ನಿಮ್ಮಂತವ್ರಿಗೆ ಭೇಟಿ.
0: ನಾನು ಸರ್ಟಿಫೈಡ್ ಟ್ರೈನರ್ ಆಕ್ಚುಲಿ, ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಾನು ಟ್ರೈನಿಂಗ್ ಮಾಡ್ಕೊಂಡು ಇನ್ಸ್ಟ್ರಕ್ಟರ್ ಕೋರ್ಸ್ ಮಾಡಿದ್ದೀನಿ. ಸೊ ಅದರಿಂದಾನೆ ದಯವಿಟ್ಟು ಈ ಆರ್ಗನೈಸೇಷನ್ಸ್ ಎಲ್ಲ ಜಾಯ್ನ್ ಆಗಿ ಇದು ಏನೋ ಟ್ರೈನಿಂಗ್ ಪಡ್ಕೊಳ್ಳಿ. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ನೀವು ನಿಮ್ಮ ಲೈಫ್ ಫಸ್ಟ್ ಕಾಪಾಡ್ಕೊಳ್ಳಿ, ಟ್ರೈನಿಂಗ್ ಇಲ್ಲದೆ ನೀವು ಎಲ್ಲೂ ಮುಂದೆ ಹೋಗ್ಬಿಡಿ. ದಟ್ ಇಸ್ ಇಂಪಾರ್ಟೆಂಟ್.
1: ಈ ಒಂದು ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ. ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆ ಸಂದರ್ಭದಲ್ಲಿ ಅಕ್ಟೋಬರ್ 13 ಏನಿದೆ ಈ ಸಂದರ್ಭದಲ್ಲಿ ತಾವು ಆಕಾಶವಾಣಿಗೆ ಬಂದು ನಮ್ಮ ಕೇಳುಗರಿಗೆ ಸಾಕಷ್ಟು ಒಂದು ಜ್ಞಾನವನ್ನ ಈ ಮೂಲಕವಾಗಿ ನೀಡಿದ್ದೀರಿ, ಅದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಈವರೆಗೆ ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣೆ ದಿನಾಚರಣೆ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣೆ ಪರಿಣಿತರಾದ ರಘು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

0: ಒಂದ್ ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
0: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಸ್ನೇಹಿತರೆ, ರೇಡಿಯೋ ಸಮಯವಾಗಿದೆ 4 ಗಂಟೆ, ಇನ್ನೇನು 4:20 ಆಗ್ತಾ ಇದೆ. ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದ ಚಿತ್ರ ಜೀವನದಲ್ಲಿ ಕೆಲವೊಂದು ಚಿತ್ರಗಳು ಇಂದಿಗೂ ಮರೆಯಲಾಗದಂತಹ ಒಂದು ಛಾಪನ್ನು ಮೂಡಿಸ್ತವೆ. ಅಂತಹ ಒಂದು ಚಿತ್ರ ಅನೇಕ ಸರಣಿಗಳಿಗೆ ಕಾರಣ ಆಗುತ್ತೆ. ಆ ರೀತಿ ತೆರೆ ಕಂಡಂಥ, ಆ ರೀತಿ ಹೆಸರು ಮಾಡಿದಂಥ, ಹಿಂದಿಗೂ ಕೂಡ ಹೆಸರುವಾಸಿಯಾದಂಥ ಒಂದು ಚಲನಚಿತ್ರದ ಕುರಿತಾಗಿ ನಾವಿಂದು ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಕ್ತೇವೆ.

ಆ ಚಿತ್ರ ಮತ್ತಿನ್ಯಾವುದೂ ಅಲ್ಲ, 1990 HS ಫಣಿರಾಮಚಂದ್ರ ಅವರು ಸ್ವತಃ ನಿರ್ದೇಶಕರಾಗಿ ನಿರ್ದೇಶಿಸಿದಂತಹ ಎರಡನೇ ಚಲನಚಿತ್ರ ಗಣೇಶನ ಮದುವೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಗಣೇಶನ ಮದುವೆ ಚಿತ್ರದ ಚಿತ್ರ, ಪಾತ್ರ, ಆ ಪಾತ್ರಗಳ ಮೆರುಗಿನ ಬಗ್ಗೆ ಮಾತಾಡ್ತಾ ಸಾಗೋಣ.

ಈ ಒಂದು ಚಲನಚಿತ್ರ ಮುಖ್ಯವಾಗಿ ತೆಲುಗಿನ ಕಾದಂಬರಿಕಾರರಾದ ಶ್ರೀ ಮಲ್ಲಾಡಿ ವೆಂಕಟಕೃಷ್ಣಮೂರ್ತಿಯವರ ಹಾಸ್ಯ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಈ ಒಂದು ಪಾತ್ರವರ್ಗದಲ್ಲಿ ನಾವು ಗಣೇಶನಾಗಿ ಅನಂತನಾಗ್, ಆದಿಲಕ್ಷ್ಮಿಯಾಗಿ ವಿನಯ ಪ್ರಸಾದ್, ರಮಣಮೂರ್ತಿಯಾಗಿ ಮುಖ್ಯಮಂತ್ರಿ ಚಂದ್ರು, ಶಾಸ್ತ್ರಿ ಪಾತ್ರಧಾರಿಯಾದ ರಮೇಶ್ ಭಟ್, ಕ್ರಿಕೆಟ್ ಅಭಿಮಾನಿಯಾಗಿ ವೈಶಾಲಿ ಕಾಸರವಳ್ಳಿ, ಗೋವಿಂದರಾಗಿ ಶಿವರಾಮ್, ಹಾಗೆ MS ಉಮೇಶ್ ಅವರನ್ನ ನಾವು ಕಾಣ್ತೇವೆ. ಕನಕಲಕ್ಷ್ಮಿ ಸತ್ಯಭಾಮ, ರೀಲ್ ಡೈರೆಕ್ಟರಾಗಿ ಹೊನ್ನುವಳ್ಳಿ ಕೃಷ್ಣ ಕೂಡ ಇಂದು ನೆನಪಿಡುವಂತಹ ಪಾತ್ರಧಾರಿಯಾಗಿ ನಮ್ಮ ನೆನಪಿನಲ್ಲಿ ನಿಲ್ತಾರೆ.

ಯಾರೋ ನಾರಿಯನು ಅಂತ ಅನಂತ್ನಾಗ್ ಅವರು ಹಾಡ್ತಾ ಇದ್ದಾರೆ. ಬೆಳದಿಂಗಳ ಬಾಲೆ ಚಿತ್ರದ ಹಾಡೊಂದನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಯುಗಳ ಧ್ವನಿಯಲ್ಲಿ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ಗುಣಸಿಂಗ್ ಅವರ ಸಂಗೀತವಿರುವಂತಹ ಹಾಡು. ನಾವು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ಚಲನಚಿತ್ರ ತನ್ನದೇ ಆದ ಸರಣಿ ಚಲನಚಿತ್ರಗಳಿಗೆ ಕಾರಣವಾದಂತಹ ಒಂದು ಆರಂಭಿಕ ಚಲನಚಿತ್ರ ಗಣೇಶನ ಮದುವೆ ಕುರಿತಾಗಿ ತಿಳ್ಕೊತಾ ಇದ್ವಿ. ಆ ಚಿತ್ರ ಒಂದು ಹಾಸ್ಯಮಯವಾಗಿ ಆರಂಭವಾಗುತ್ತೆ. ನಾವು ಅನಂತ್ನಾಗ್ ಅವರು ಅಂತ ಹೇಳಿದ್ರೆ ಅವಸ್ಥೆ ಚಿತ್ರದಲ್ಲಿರುವಂತಹ ಅನಂತ್ನಾಗ್ ಅವರು, ಮಿಂಚಿನ ಓಟದ ಅನಂತ್ನಾಗ್ ಅವರು, ನಾನಿನ ಬಿಡಲಾರೆ, ಚಂದನದ ಗೊಂಬೆ, ಈ ರೀತಿ ಪಾತ್ರಗಳಲ್ಲಿ ನೋಡಿರ್ತಿದ್ವಿ. ಅವರು ಕೂಡ ಒಂದು ಹಾಸ್ಯ ಪಾತ್ರ ಸರಣಿಯತ್ತ ಹಾಸ್ಯ ಚಿತ್ರದ ನಾಯಕ ನಟನಾಗಿ ಕಾಣಿಸಿಕೊಳ್ಳುವಂಥ, ಅವರಿಗೆ ಹೊಂದುವಂತಹ ಚಿತ್ರಕಥೆ ಎಂದು ಭಾವಿಸಲಾಗುವಂಥ ಚಿತ್ರಗಳ ಒಂದು ಸರಣಿ ಇಲ್ಲಿ ಆರಂಭ ಆಯಿತು ಅಂತ ಹೇಳಬಹುದು. ಈ ಒಂದು ಗಣೇಶನ ಮದುವೆ ಚಲನಚಿತ್ರ ಆರಂಭಿಕ ಒಂದು ಗೀತೆ ಇದೆ, ಧರಣಿ ಮಂಡಲ ಮಧ್ಯದೊಳಗೆ. ಈ ಒಂದು ಟ್ಯೂನು ಆ ಒಂದು ತಾಳವನ್ನು ನೆನಪಿಸುವಂತಹ ಒಂದು ಚಿತ್ರ ಹಾಡನ್ನು ಹಿಡಿದುಕೊಂಡು ಅವರು ಫಣಿರಾಮಚಂದ್ರ ಅವರು ಎಲ್ಲ ಪಾತ್ರಗಳ ಪರಿಚಯವನ್ನು ಮಾಡಿಸ್ತಾರೆ. ಗಣೇಶ ಇದ್ದಾರೆ ಇಲ್ಲಿ, ಆತನ ಗೆಳೆಯ ಶಾಸ್ತ್ರಿ, ಈ ಒಂದು ವಠಾರ ಇದೆ, ಆ ವಠಾರದ ಓನರ್ ಮಾಲೀಕರಾದ ರಮಣಮೂರ್ತಿ, ಆತನ ಹೆಂಡತಿ ಕನಕಲಕ್ಷ್ಮಿ, ಮಗಳು ಆದಿಲಕ್ಷ್ಮಿ, ಈ ರೀತಿ ಹೇಳ್ತಾ ಹೋಗ್ತಾರೆ. ಮತ್ತು ಹೇಗೆ ಒಂದು ಚಿತ್ರವನ್ನು ಒಟ್ಟಾರೆಯಾಗಿ ಒಂದು ಸಮ್ಮರೈಸ್ ಅಂತ ಹೇಳ್ತೀವಲ್ಲ, ಸಂಕ್ಷಿಪ್ತವಾಗಿ ಹೇಳುವಂಥ ಒಂದು ಉತ್ತಮವಾದ ಹಾಡು ಅದು.

ರೇಡಿಯೋ ಸಮಯವಾಗಿದೆ 4:34. ಗಣೇಶನ ಮದುವೆ ಚಲನಚಿತ್ರವನ್ನು ಒಟ್ಟಾರೆಯಾಗಿ ಒಂದು ವಠಾರದಲ್ಲಿ ಚಿತ್ರೀಕರಿಸಲಾಗಿದೆ. ಈ ಒಂದು ವಠಾರ ಶೇಷಾದ್ರಿಪುರಂ ಮುಖ್ಯ ರಸ್ತೆಯ ಬಳಿಯಲ್ಲಿರುವಂತಹ ಒಂದು ವಠಾರ ಅಂತ ಹೌದಾಗಿದೆ. ಹಾಗಿರುವಾಗ ಆ ವಠಾರದ ಮಾಲೀಕರಾದಂಥ ರಮಣಮೂರ್ತಿ ಆ ಒಂದು ಕಥೆಯ ಮತ್ತೊಂದು ಬಹುಮುಖ್ಯ ಪ್ರಮುಖ ಪಾತ್ರಧಾರಿ. ಆ ರಮಣಮೂರ್ತಿಯ ಪಾತ್ರ ನಿರ್ವಹಿಸಿರೋರು ಇನ್ಯಾರು ಅಲ್ಲ, ಮುಖ್ಯಮಂತ್ರಿ ಚಂದ್ರು ಅವರು. ಮುಖ್ಯಮಂತ್ರಿ ಚಂದ್ರು ಅವರು ಒಂದು ರೀತಿಯಲ್ಲಿ ಎಂಥ ಪಾತ್ರ ಕೊಟ್ಟರು, ಒಂದು ನಟನ ಪ್ರಚಂಡ ಅಂತ ಹೇಳ್ಬೋದು. ಆ ರೀತಿಯಾಗಿ ಆ ಒಂದು ಪಾತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅಭಿನಯಿಸಿದ್ದಾರೆ. ಹಾಗಿರುವಾಗ ಆ ನಂತರ ಬಂದಂತಹ ಅನೇಕ ಗಣೇಶನ ಆ ಒಂದು ಸರಣಿ ಮೂವಿಗಳಲ್ಲೂ ಕೂಡ ನಾವು ಅವ್ರನ್ನ ಕಾಣ್ತೇವೆ. ಹೀಗಿರುವಾಗ ಗಣೇಶ ಸುಬ್ರಹ್ಮಣ್ಯ ಎನ್ನುವಂತಹ ಮತ್ತೊಂದು ಚಲನಚಿತ್ರ ಬಂತು. ಆ ಒಂದು ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರೇ ಪ್ರಮುಖ ಪಾತ್ರಧಾರಿಯಾಗಿರುವಂತಹ ಒಂದು ಹಾಡಿದೆ, ಅದನ್ನು ಕೇಳ್ಕೊಂಡು ಬರೋಣ.

ಗಣೇಶನ ಮದುವೆಯನ್ನು ಮಾಡಿಸುವಲ್ಲಿ ಆಕಾಶವಾಣಿದು ಪಾತ್ರ ಇದೆ, ಗೊತ್ತಾ? ಯಾಕೆ ಅಂದರೆ ಆಕಾಶವಾಣಿನಲ್ಲಿ ಹಾಡುಗಾರ್ತಿಯಾದಂತಹ ಶ್ರುತಿ ವೈ ಜಿ ರಾವ್ನ ಹುಡುಕಾಟದಲ್ಲಿರ್ತಾರೆ. ಆ ಶ್ರುತಿ ಯಾರು, ಈ ಜಗಳಗಂಟಿ ಯಾರು ಅನ್ನೋ ಒಂದು ಒದ್ದಾಟದಲ್ಲಿ ಆ ಚಿತ್ರದ ನಾಯಕ ನಟ ಇರ್ತಾರೆ. ಹಾಗಿರುವಾಗ ಆ ಶ್ರುತಿ ಪಾತ್ರಧಾರಿಯಾಗಿ ಆದಿಲಕ್ಷ್ಮಿಯಾಗಿ ನಟಿಸಿರುವಂತಹ ವಿನಯ ಪ್ರಸಾದ್ ಅವರು ನಟಿಸಿದಂತಹ ಪ್ರಥಮ ನಾಯಕಿಯಾಗಿ ನಟಿಸಿದಂತಹ ಮೊದಲ ಚಿತ್ರ ಗಣೇಶನ ಮದುವೆ ಚಲನಚಿತ್ರ. ಆ ಒಂದು ಚಿತ್ರದ ಮೂಲಕ ವಿನಯ ಪ್ರಸಾದ್ ಅವರು ಬೆಳ್ಳಿತೆರೆಗೆ ಪರಿಚಯವಾಗ್ತಾರೆ. ಆ ನಂತರ ಆಕೆ ದಕ್ಷಿಣ ಭಾರತದ ಬಹು ಬೇಡಿಕೆಯ ನಟಿಯಾಗ್ತಾರೆ, ಬಹು ಮನ್ನಣೆ ಪಡೆದಂತಹ ನಟಿಯಾಗ್ತಾರೆ. ಅವರೇ ನಟಿಸಿರುವಂತಹ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಹಾಡು ಇದೀಗ.

0: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ, ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
0: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ರೆ ನಾವು ಗಣೇಶನ ಮದುವೆ ಬಗ್ಗೆ ತಿಳ್ಕೊತಾ ಇದ್ದೇವೆ. ಈ ಒಂದು ಚಿತ್ರದಲ್ಲಿ ಆಟೋ ಇಳಿಯುವಾಗ ರೇಡಿಯೋ ಕಾಮೆಂಟ್ರಿಯನ್ನು ತಪ್ಪಿಸ್ಕೊಳ್ಳಲ್ಲ, ನಾನು ರೇಡಿಯೋನಲ್ಲಿ ಬರುವಂತಹ ಕ್ರಿಕೆಟ್ ಕಾಮೆಂಟ್ರಿಯನ್ನು ನಾನು ತಪ್ಪಿಸ್ಕೊಳ್ಳಲ್ಲ ಎನ್ನುವಂತಹ ವೈಶಾಲಿ ಕಾಸರ್

ಅವರಲ್ಲಿ ಪಕ್ಕಾ ಕ್ರಿಕೆಟ್ ಅಭಿಮಾನಿ. ಅವರು ಅಲ್ಲಿ ಒಂದು ಟಿವಿ ಶಾಪಲ್ಲಿ ಕ್ರಿಕೆಟ್ ಬರ್ತಾ ಇದೆ ಅಂದ್ಬಿಟ್ಟು ಗಂಡನನ್ನೇ ಬಿಟ್ಟು ಕಾಣೆಯಾದಾಗ ಆಕೆಯ ಪತಿರಾಯರು ಆಕೆಯನ್ನು ಹುಡುಕೊಂಡು ಹೋಗಿ ವಧೆ ತಿಂದು ಬರುವಂತಹ ಒಂದು ದೃಶ್ಯ ಅಲ್ಲಿದೆ. ಈ ರೀತಿಯಾಗಿ ತಮ್ಮದೇ ಆದ ಒಂದು ಭಾಷೆಯಲ್ಲಿ ತಮ್ಮ ಮಾತುಗಳಲ್ಲಿ ಕಪಿಲ್ ದೇವ್ ಅಜರುದ್ದೀನ್ ಅವ್ರನ್ನ ಬೆರೆಸ್ತಾ ಬರುವಂತಹ ಆ ಒಂದು ಸಂಭಾಷಣೆಗಳು ಕೂಡ ನೆನಪಲ್ಲುಳಿಯುತ್ತೆ. ಹಾಗೆ ವೈಶಾಲಿ ಕಾಸರವಳ್ಳಿ ಅಂದಾಕ್ಷಣ ಅವರು ಬಗೆ ಬಗೆಯ ಪಾತ್ರಗಳಲ್ಲಿ ನಮಗೆ ನೆನಪಾಗ್ತಾರೆ. ಅದರಲ್ಲಿ ಒಂದು ಹೊಂಬಿಸಲು ಚಿತ್ರದ ಈ ಹಾಡು.

ಮೂರ್ತಿ ರಮಣಮೂರ್ತಿ ವಠಾರದಲ್ಲಿ ಆರಂಭವಾಗುವಂತಹ ಗಣೇಶ ಆದಿಲಕ್ಷ್ಮಿ ಅವರ ಜಗಳದಿಂದ ಆರಂಭವಾಗಿ ಕಡೆಗೆ ಅವರೇ ಜೋಡಿಯಾಗುವಂತಹ ಮದುವೆ ಗಣೇಶನ ಮದುವೆ. ಪ್ರತಿದಿನ ಜಗಳ ಕಾಯುವಂತಹ ಮಾಲೀಕರೇ ಆ ಥರ ಮಾವನಾಗುವ ಮೂಲಕ ಈ ಒಂದು ಚಿತ್ರ ತನ್ನ ಒಂದು ಶುಭಂ ಎನ್ನುವಂಥ ಎಂದು ಬರೆಯುತ್ತದೆ. ಅಲ್ಲಿಗೆ ಈ ಒಂದು ಗಣೇಶನ ಮದುವೆ ಚಿತ್ರ ಮುಕ್ತಾಯವಾಗುತ್ತದೆ. ಆದರೆ ಇದರಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳಿದೆಯಲ್ಲ, ಆ ಎಲ್ಲ ಪಾತ್ರಗಳು ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ನೆಲೆಗಟ್ಟಿನಲ್ಲಿ ಹೆಸರು ಮಾಡ್ತಾ ಹೋಗಿದ್ದು ಒಂದು ವಿಶೇಷ ಹಾಗೂ ಆ ಪಾತ್ರಗಳಲ್ಲಿ ಇದ್ದಂತಹ ಶಕ್ತಿಯ ಪ್ರತೀಕ ಅಂತ ಹೇಳಬಹುದು. ಶಿವರಾಮ್ ಅವರು ಅಲ್ಲಿರುವಂತಹ ಅವರು ಪ್ರಚಂಡ ಪಾತ್ರಧಾರಿ ಅಷ್ಟೇ ಅಲ್ಲ, ಅಲ್ಲಿ ಇರುವಂತಹ ರಮೇಶ್ ಭಟ್ ಅವರು ಅಂತಿಂಥ ಪಾತ್ರಧಾರಿ ಅಲ್ಲ ಅಂತ ನಮಗೂ ಗೊತ್ತು. ಸೊ ಹೀಗಿರುವಾಗ ಅವರು ಅವರದೇ ಆದಂತಹ ಚಿತ್ರ ಜೀವನವನ್ನು ಕಟ್ಕೊಂಡಿದ್ದಾರೆ. ಗಣೇಶನ ಮದುವೆಯ ಪ್ರತಿಯೊಂದು ಪಾತ್ರಗಳು ಆ ಪಾತ್ರದ ಹೆಸರಿನೊಂದಿಗೆ ಕೂಡ ನಮಗೆ ಸದಾ ನೆನಪಿರುತ್ತೆ. ಹಾಗಾಗಿ ಆ ಒಂದು ಸರಣಿ ಚಿತ್ರಗಳಿಗೆ ಮುಂದಿನ ದಿನಗಳಲ್ಲಿ ದಾರಿಯಾಗುತ್ತೆ. ಗಣೇಶ ಸುಬ್ರಹ್ಮಣ್ಯ, ಗಣೇಶನ ಗಲಾಟೆ, ಗಣೇಶ ಮತ್ತೆ ಬಂದ, ಗಣೇಶ ಐ ಲವ್ ಯು, ಈ ರೀತಿಯ ಅನೇಕ ಚಿತ್ರಗಳನ್ನ ಪಣಿರಾಮ್ ಚಂದ್ರ ಅವರು ತೆರೆ ಮೇಲೆ ತರ್ತಾರೆ. ಕಾರ್ಯಕ್ರಮ ಕೇಳ್ತಾ ನಿಮ್ಮೊಂದಿಗಿದ್ದೇವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಕಲಬುರಗಿಯಿಂದ ಚಂದುಲಾಲ್ ಅವರು ಹಾಗೂ ಹೆಬ್ಬಾಳದ ರಮೇಶ್ ಅವರು.

ಸ್ನೇಹಿತರೆ, ಶುಭ ಮಂಗಳ ಹಾಗೂ ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದ ಹಾಡುಗಳೊಂದಿಗೆ ಇಂದಿನ ಈ ಒಂದು ಪರಿಮಳ ಕಾರ್ಯಕ್ರಮದ ಕೊನೆಯ ಎರಡು ಹಾಡುಗಳಾಗಿ ಪ್ರಸಾರ ಆಗ್ತಾ ಇದ್ದಾವೆ.

ತಾಯಿ ಮನಸ್ಸು ರಾಜಂಗು ರಾಣಿಗೂ ಮುರಿದೋದ್ರೆ ಮನಸ್ಸು.

0: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
1: ನನ್ ಕಾರ್ ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
2: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
3: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ನಿಂದ ಪಿಕಪ್ ಕೂಡ ಅಮೇಸಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಸ್ನೇಹಿತರೆ, ಇದೀಗ ಕೇಳೋಣ ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ, ಮಂಜುಳಾ ಗುರುರಾಜ್, ರಮೇಶ್ ಭಟ್ ಹಾಗೂ ಅರುಂಧತಿ ನಾಗ್. ಎಂಎನ್ ವ್ಯಾಸರಾವ್ ಅವರ ರಚನೆಯನ್ನ ಸಂಗೀತದಲ್ಲಿ ಅಳವಡಿಸಿರುವವರು ಜಿಕೆ ವೆಂಕಟೇಶ್. ಈ ಒಂದು ಹಾಡಿನೊಂದಿಗೆ ಇಂದಿನ ಪರಿಮಳ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಈವರೆಗೆ ನಿಮ್ಮ ಈ ಒಂದು ಈ ಮಧ್ಯಾಹ್ನದ ಕಾರ್ಯಕ್ರಮಗಳೊಂದಿಗೆ ನಿಮ್ಮೊಂದಿಗೆ ಇದ್ದಂತಹ ನಾನು ಎನ್ ರತ್ನಾ ರಮೇಶ್ ಹಾಗೂ ಸಂಜೆಗೆ ನಿಮ್ಮ ಸಂಜೆಯ ರೇಡಿಯೋ ಗೆಳತಿ ತಯಾರಿದ್ದಾರೆ. ಹಾಗಾಗಿ ನನಗೆ ಅನುಮತಿ ಕೊಡಿ, ಇದೀಗ ಕೇಳೋಣ ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದ ಹಾಡು.

0: ಅಯ್ಯೋ ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ಸ್ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ, ಸಾಕೇನೆ?
0: ಅಯ್ಯೋ ಕೈಗೆ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಶೀಘ್ರದಲ್ಲೇ ಜಂಟಿ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೀಘ್ರವೇ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ 15 ಜಾರಿಯಾಗಬೇಕಿದ್ದ ಯುಪಿಐ ಎಂಡಿಆರ್ ಶುಲ್ಕ ಕ್ರಮವನ್ನು ಮುಂದೂಡಲಾಗಿದೆ. ವರ್ತಕರಿಂದ ಮನವಿ ಬಂದ

ಹಿನ್ನೆಲೆಯಲ್ಲಿ ಎಂಡಿಆರ್ ಶುಲ್ಕ ಕ್ರಮವನ್ನು ದೀಪಾವಳಿ ಹಬ್ಬದ ನಂತರ ಜಾರಿಗೆ ತರಲಾಗುವುದು ಎಂದು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ತಿಳಿಸಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಳದ ನಿರ್ಧಾರವನ್ನು ರದ್ದುಗೊಳಿಸಿದ ಉಚ್ಚ ನ್ಯಾಯಾಲಯದ ತೀರ್ಪು ಹಲವು ತಲೆಮಾರುಗಳಿಂದ ಸಮಾನ ಅವಕಾಶ ವಂಚಿತವಾಗಿದ್ದ ಶೋಷಿತ ಸಮುದಾಯಗಳ ಬದುಕಿನ ಕನಸಿಗೆ ಘಾಸಿ ಉಂಟು ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಮರು ತನಿಖೆ ನಡೆಸುವಂತೆ ಸುಪ್ರೀಂಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಚಿಸಿರುವ ಎಸ್ಐಟಿ ತಂಡದ ಅಧಿಕಾರಿಗಳು ಇಂದು ಮಂಗಳೂರಿನಲ್ಲಿ ಸಭೆ ನಡೆಸಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಮಹಿಳಾ ದಸರಾ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಉದ್ಘಾಟಿಸಿದರು. ರಾಜ್ಯದ 202 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಗತಿಪಥ ಯೋಜನೆಯಡಿಯಲ್ಲಿ 5400 ಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತಿದ್ದು, ಮೊದಲ ಹಂತದಲ್ಲಿ 2248 ಕಿಲೋಮೀಟರ್ ಕಾಮಗಾರಿ ಕೈಗೊಳ್ಳಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಭಾರತೀಯ ರೈಲ್ವೆಯು 2026-27 ಆರ್ಥಿಕ ವರ್ಷದ ಮೊದಲ 6 ತಿಂಗಳಲ್ಲಿ ಸರಕು ಸಾಗಣೆ ಮತ್ತು ಪ್ರಯಾಣಿಕರ ವಿಭಾಗಗಳಲ್ಲಿ ನಿರಂತರ ಬೆಳವಣಿಗೆ ದಾಖಲಿಸಿದೆ. ಬಲ್ಗೇರಿಯಾ ಕರಾವಳಿಯ ಕಪ್ಪು ಸಮುದ್ರದಲ್ಲಿ 2 ಹಡಗುಗಳ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ 15 ಸಿಬ್ಬಂದಿಯನ್ನು ಸ್ಥಳಾಂತರಿಸಲಾಗಿದೆ ಎಂದು ಪ್ರಧಾನಿ ರುಮೆನ್ ರಾಡೆವ್ ತಿಳಿಸಿದ್ದಾರೆ. ವಿಜಯವಾಡದಲ್ಲಿ ನಡೆಯುತ್ತಿರುವ ರಣಜಿ ಟ್ರೋಫಿ ಪಂದ್ಯಾವಳಿಯಲ್ಲಿ 2ನೇ ಇನಿಂಗ್ಸ್ ಆರಂಭಿಸಿರುವ ಕರ್ನಾಟಕ ಆಂಧ್ರಪ್ರದೇಶ ವಿರುದ್ಧ ಇತ್ತೀಚಿನ ವರದಿ ಬಂದಾಗ 4 ವಿಕೆಟ್ಗೆ 174 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಒಂದ್ ವಿಷಯ ಹೇಳ್ತೀನಿ ಕೇಳೋ, ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
1: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಪ್ರೀತಿಯ ಕೇಳುಗರೇ, ನಿಮ್ಮೆಲ್ಲರಿಗೂ ಶುಭ ಸಂಜೆ. ಇಂದಿನ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇರ್ತೀನಿ ನಾನು, ಶ್ರೀಗೌರಿ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮುಂಚೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಕಾದಿದೆ ಅಂತ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. ಇದಾದ ನಂತರ 6:02 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಇರುತ್ತೆ, ಮಾಮವ ಮಹಾವಿದ್ಯೆ, ದೇವಿಯ ದಶ ಮಹಾವಿದ್ಯಾಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಇದು. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು ಅವರದ್ದು. ಇದಾದ ನಂತರ ಅಂದರೆ 6:30 ನಂತರ ಗಾನ ಭಜನ ಇರುತ್ತೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರನ ಕೇಳಬಹುದು. 7:22 ಕಗ್ಗದ ಸಿರಿ. ಇಂದು ರಾತ್ರಿ 8:02 ನಿಮ್ಮ ಆಯ್ಕೆ, ಅಂದರೆ ನೀವು ನಮಗೆ ಕರೆಯನ್ನು ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ಅದು ಪ್ರಸಾರ ಆಗುತ್ತೆ. 9:15 ಹಿಂದಿಯ ಮಧುರ ಗೀತೆಗಳು, 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮದ ವಿವರಣೆ. ಬನ್ನಿ, ಇನ್ನು ನಾಳೆ ಯಾವೆಲ್ಲ ಕಾರ್ಯಕ್ರಮ ಇರುತ್ತವೆ ಅಂತ ನೋಡೋಣ. ನಾಳೆ ಅಂದರೆ 14 ಅಕ್ಟೋಬರ್ ಬುಧವಾರ ಬೆಳಗ್ಗೆ 6:05 ನಾದೋಪಾಸನೆ ಇರುತ್ತೆ. ಇದಾದ ನಂತರ ಅಂದರೆ 7:15 ಶುಭೋದಯ ಕರ್ನಾಟಕನ ಕೇಳಬಹುದು. ಇದರಲ್ಲಿ ಮೊದಲನೇದಾಗಿ ಕನ್ನಡ ರತ್ನ ಭಂಡಾರ ಭಾವಗೀತೆಗಳಿರುತ್ತೆ. ನಾಳೆ ಬೆಳಗ್ಗೆ 7:45 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ವಿಷಯ ಬೆವರುವಿಕೆ, ಹೋಮಿಯೋಪತಿ ಪರಿಹಾರ. ಭಾಗವಹಿಸ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು, ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಇಲಾಖೆ ಆಯುಷ್. ಇಂದಿನ ವಿಶೇಷ 9:00-10:00 ಇರುತ್ತೆ. ಹಳೆಯ ಚಿತ್ರಗೀತೆಗಳು 10:02-11:00 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳಬಹುದು. 11:02 ಕಲಾಭಾರತಿ, 11:30 ಕರೆಗೊಂದು ಹಾಡು. ನಾಳೆ ಮಧ್ಯಾಹ್ನ 12:05 ಪ್ರಸಾರವಾಗಲಿದೆ. ನಾಳಿನ ಗೇಮ್ ಶೋನಲ್ಲಿ 1:20 ಪದಬಂಧ ಇರುತ್ತೆ. ಇನ್ನು ಇಮೇಲ್ ಸಂದೇಶ ಆಧಾರಿತ ಮತ್ತು ವಾಟ್ಸಪ್ ಸಂದೇಶ ಆಧಾರಿತ ಕಾರ್ಯಕ್ರಮ ಸ್ಪಂದನ ನಾಳೆ 2:15, ಚಿತ್ರತಾನ 2:40. ಪರಿಮಳ ನಾಳೆ 4:00.

ನಾಳೆ ಸಂಜೆ 5:05 ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. 6:02 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ಇನ್ನು ಗಾನ ಭಜನ ಮುಂದುವರಿಯುತ್ತೆ. 6:32 ನಂತರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55. ಕಗ್ಗದ ಸಿರಿ 7:22. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ಅವರದು, ನಿರ್ಮಾಣ ಎಂ ಶಿವರಾಮ್ ಅವರದು. ಮಧುರ ಆಲಾಪ ಇದು 8:02 ಇರುತ್ತೆ. ಹಿಂದಿಯ ಮಧುರ ಗೀತೆಗಳು 9:15. ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮನ ಕೇಳಬಹುದು ನಾಳೆ ರಾತ್ರಿ 10:02-11:00. ಇದಾಗಿತ್ತು ಇಂದು ಮತ್ತು ನಾಳೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಒಂದು ಮುನ್ನೋಟ.

ಸಮಯ ಸರಿಯಾಗಿ 5:09 ಆಗೋಗಿದೆ. ಸಮಯ ಇನ್ಯಾಕೆ ವ್ಯರ್ಥ ಮಾಡೋದು, ಬನ್ನಿ ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲನೇ ಗೀತೆ ನಿಮಗಾಗಿ.

ಗೀತಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದರು. ಇಳೆಯರಾಜ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ

0: ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ. ಟ್ಯಾಕ್ಸ್ ಕಟ್ಟೋಕ್ ಬಂದೆ. ಈಗ ಹಾಡ್ಕೊಂಡ್ ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು, ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದು.

ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿತ್ರದ ಶೀರ್ಷಿಕೆ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದರು. ಶಿವದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ

0: ಮಧುರ ಸಂಗಮ ಚಿತ್ರದ ಹಾಡಿದಾಗಿದ್ದು ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿದರು. ವಿಜಯ ನರಸಿಂಹ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ.
1: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳುವುದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನು ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳುವುದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
0: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಇಳೆಯರಾಜ ಅವರ ಸಂಗೀತ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದ್ರು. ಮಾತು ತಪ್ಪದ ಮಗ ಚಿತ್ರದ ಹಾಡನ್ನ ನಿವೇದಿಕಾ ಕೇಳಿದ್ರಿ.

ಈ ಅನುರಾಗ ಶುಭಯೋಗ ಅವರುಗಳನ್ನು ಜೊತೆ ಮಾಡಿದ್ರೆ ಈ ಹಾಡುಗಳು ನಮ್ಮನ್ನು ನಮ್ಮ ಕೇಳುಗರನ್ನು ಜೊತೆ ಮಾಡುತ್ತೆ ಅಲ್ವಾ? ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಹಾಡನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು.

ಊರಿಗೆ ಉಪಕಾರಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ

ಕಾಂಚನ ಮೃಗ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಡಿದರು. ಅಶ್ವಥ್ ವೇದಿ ಅವರ ಸಂಗೀತ, ವಿಜಯ ನರಸಿಂಹ ಅವರ ಸಾಹಿತ್ಯದಲ್ಲಿ. ಇದಕ್ಕೂ ಮುಂಚೆ ನೀವು ಕೇಳಿದ್ದು ಕರ್ಣ ಚಿತ್ರದ ಹಾಡು, ಎಂ ರಂಗಾರಾವ್ ಅವರ ಸಂಗೀತ, ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರು ಹಾಡಿದರು. ಇದಾಗಿತ್ತು ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶನ ನೋಡೋಣ ವಾರ್ತೆಗಳ ನಂತರ. ಸಂದೇಶ ಕಳಿಸಿದಂಥ ಹಾಗೆ ಕಾರ್ಯಕ್ರಮ ಕೇಳಿಸಿಕೊಂಡ ಎಲ್ಲ ನಮ್ಮ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿ ಹಾಗೂ ಕೈಗಾರಿಕಾ ಸಚಿವ ಕರೆಲ್ ಹಾವ್ಲಿಸೆಕ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಆತ್ಮನಿರ್ಭರ ಭಾರತಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತ ಜೆಕ್ ಗಣರಾಜ್ಯ ಜಂಟಿ ರಕ್ಷಣಾ ಸಮಿತಿಯಡಿಯಲ್ಲಿ ಈ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ. ಮಹಾರಾಷ್ಟ್ರದ ರತ್ನಗಿರಿಯಲ್ಲಿಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ದೇಶೀಯ ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ CG-875 ಸೇರ್ಪಡೆಗೊಂಡಿತು. ಸಾಂಪ್ರದಾಯಿಕ ಜಲಫಿರಂಗಿ ಮೂಲಕ ಈ ಹೆಲಿಕಾಪ್ಟರ್ ಅನ್ನು ಸ್ವಾಗತಿಸಲಾಯಿತು. ಈ ಸೇರ್ಪಡೆಯಿಂದ ಪಶ್ಚಿಮ ಕರಾವಳಿಯಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಕಾರ್ಯಾಚರಣಾ ಸಾಮರ್ಥ್ಯ ಗಮನಾರ್ಹವಾಗಿ ವರ್ಧಿಸಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ಮುಕ್ತಾಯಗೊಂಡಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27ರಂದು ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮಹಾನವಮಿ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಸುಮಾರು 400 ಹೆಚ್ಚುವರಿ ವಿಶೇಷ ಬಸ್ಗಳನ್ನು ಕಾರ್ಯಾಚರಣೆಗೊಳಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಸಂಸ್ಥೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ತಿಳಿಸಿದ್ದಾರೆ.

ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1109 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 73034 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 359 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 22722 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.28 ರೂಪಾಯಿಯಷ್ಟಾಗಿದೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯು ಇಂದು ಒಡೆನ್ಸ್ ನಗರದಲ್ಲಿ ಆರಂಭವಾಗಲಿದೆ. ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿ ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಅವರು ಜರ್ಮನಿಯ ಇವೋನ್ನೆ ಲೀ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ತನ್ವಿ ಶರ್ಮಾ ಅವರು ಜಪಾನ್ ನಟ್ಸುಕಿ ನಿಡೆರಾ ಅವರ ವಿರುದ್ಧ ಸೆಣಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ ಹಾಗೂ ಮುಂದಿನ ವಾರ್ತಾ ಪ್ರಸಾರ 6:40.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ಪ್ರೀತಿಯ ಕೇಳುಗರೆ, ಬನ್ನಿ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳೋಣ. ಮಾಮವ ಮಹಾವಿದ್ಯೆ
1: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
2: ಕೇಳುಗರಿಗೆಲ್ಲ ನವರಾತ್ರಿ ಪರ್ವದ ಈ ಶುಭ ಸಂದರ್ಭದಲ್ಲಿ ದೇವಿಯ ದಶಮಹಾವಿದ್ಯಾ ಸ್ವರೂಪದ ಅನುಸಂಧಾನದ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೂರು ಲೋಕಗಳ ಸೌಂದರ್ಯವನ್ನೂ ಮೀರಿದವಳು ತ್ರಿಪುರ ಸುಂದರಿ.

ಷೋಡಶಿ ಎಂದು ಕರೆಯಲ್ಪಡುವ ಈ ದೇವಿ 16 ಕಲೆಗಳ ಪೂರ್ಣತೆಯ ಸಂಕೇತ. ಶ್ರೀಚಕ್ರದ ಅಧಿದೇವತೆಯಾದ ಈಕೆ ಕೇವಲ ಬಾಹ್ಯ ಸೌಂದರ್ಯವಲ್ಲ, ಸೃಷ್ಟಿಯ ಪ್ರತಿ ಕಣದಲ್ಲೂ ಅಡಗಿರುವ ಸಾಮರಸ್ಯ ಮತ್ತು ಲಾವಣ್ಯದ ಪ್ರತೀಕ.

ದೈನಂದಿನ ಬದುಕಿನಲ್ಲಿ ನಾವು ಕಲೆ, ಸಂಗೀತ, ಪ್ರಕೃತಿಯಲ್ಲಿ ಸೌಂದರ್ಯವನ್ನು ಗ್ರಹಿಸುವ ಸೂಕ್ಷ್ಮತೆಯನ್ನು ಕಳೆದುಕೊಂಡಾಗ ಜೀವನ ಯಾಂತ್ರಿಕವಾಗುತ್ತದೆ. ತ್ರಿಪುರ ಸುಂದರಿಯ ಆರಾಧನೆ ನಮಗೆ ಆ ಸೌಂದರ್ಯ ದೃಷ್ಟಿಯನ್ನು ಮರಳಿ ನೀಡುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಆ ಲಲಿತಾ ಪರಾಭಟ್ಟಾರಿಕೆಯ ಮಧುರ ಲೋಕವನ್ನು

ಮೂರು ಲೋಕಗಳ ಸೌಂದರ್ಯವನ್ನೂ ಮೀರಿದ 16 ಕಲೆಗಳಿಂದ ಪರಿಪೂರ್ಣಳಾದ ಆ ಮಹಾಶಕ್ತಿಯ ಹೆಸರೇ ತ್ರಿಪುರ ಸುಂದರಿ. ದಶ ಮಹಾವಿದ್ಯೆಗಳಲ್ಲಿ ಈಕೆಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಶ್ರೀವಿದ್ಯಾ ಪರಂಪರೆಯ ಅಧಿದೇವತೆಯಾಗಿ ಲಲಿತಾ ಎನ್ನುವ ಹೆಸರಿನಲ್ಲೂ ಪೂಜಿಸಲ್ಪಡುವ ಈಕೆ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಸಂಗಮ. ಇಂದಿನ ಕಾರ್ಯಕ್ರಮದಲ್ಲಿ ಆ ಲಲಿತಾ ಪರಾಭಟ್ಟ

ತ್ರಿಪುರ ಎಂದರೆ ಮೂರು ಪುರಗಳು ಅಥವಾ ಮೂರು ಲೋಕಗಳು. ಸುಂದರಿ ಎಂದರೆ ಸೌಂದರ್ಯವತಿ. ಆದರೆ ಇಲ್ಲಿನ ಸೌಂದರ್ಯ ಕೇವಲ ಬಾಹ್ಯರೂಪದ್ದಲ್ಲ. ಇದು ಸೃಷ್ಟಿ, ಸ್ಥಿತಿ, ಲಯ ಎಂಬ ಮೂರೂ ಹಂತಗಳಲ್ಲಿ ಹರಡಿರುವ ಆಂತರಿಕ ಸಾಮರಸ್ಯದ ಸೌಂದರ್ಯ. ಷೋಡಶಿ ಎಂದರೆ 16 ವರ್ಷದ ಬಾಲೆ ಎಂಬ ಅರ್ಥವೂ ಇದೆ ಮತ್ತು 16 ಕಲೆಗಳ ಪೂರ್ಣ ಪ್ರಕಾಶ ಎಂಬ ಅರ್ಥವೂ ಇದೆ. ಚಂದ್ರನ 16 ಕಲೆಗಳಂತೆ ಷೋಡಶಿ ಪರಿಪೂರ್ಣತೆಯ ಸಂಕೇತ. ಶ್ರೀಚಕ್ರದ ಬಿಂದುವಿನಲ್ಲಿ ನೆಲೆಸಿರುವ ಈಕೆ ಶಿವಶಕ್ತಿಯರ ಐಕ್ಯ ಸ್ವರೂಪ. ಕಾಮೇಶ್ವರನ ಮಡಿಲಲ್ಲಿ ಕುಳಿತ, ಕಬ್ಬಿನ ಬಿಲ್ಲು, ಪುಷ್ಪಬಾಣ, ಪಾಶ ಮತ್ತು ಅಂಕುಶ ಹಿಡಿದ ಈಕೆಯ ರೂಪ ಸೌಮ್ಯ ಮತ್ತು ಶಾಂತ. ಕಾಳಿ ಮತ್ತು ತಾರೆಯರ ಉಗ್ರತೆಗಿಂತ ಭಿನ್ನವಾದ ಆದರೆ ಅಷ್ಟೇ ಪ್ರಬಲವಾದ ಸೌಮ್ಯ ಶಕ್ತಿಯ ಪ್ರತೀಕ.

ಲಲಿತೋಪಾಖ್ಯಾನದ ಪ್ರಕಾರ ಶಿವನ ನೇತ್ರಾಗ್ನಿಯಿಂದ ಸತ್ತ ಮನ್ಮಥನ ಬೂದಿಯಿಂದ ಜನಿಸಿದ ಭಂಡಾಸುರ ಎಂಬ ರಾಕ್ಷಸ ದೇವತೆಗಳನ್ನು ಪೀಡಿಸುತ್ತಿದ್ದಾಗ ದೇವತೆಗಳು ಶಿವನ ಬಳಿ ಮೊರೆ ಹೋದರು. ಆಗ ಶಿವ ಸೂಚಿಸಿದಂತೆ ಎಲ್ಲ ದೇವತೆಗಳೂ ಒಟ್ಟಾಗಿ ತಮ್ಮ ಚಿದಗ್ನಿಕುಂಡದ ಯಜ್ಞಾಗ್ನಿಯಿಂದ ಒಂದು ಮಹಾಶಕ್ತಿಯನ್ನು ಆವಾಹಿಸಿದರು. ಆ ಶಕ್ತಿಯೇ ಲಲಿತಾ ತ್ರಿಪುರಸುಂದರಿ. ಚಂಡಿ ಕಾಳಿಗಿಂತಲೂ ಸೌಮ್ಯ, ಆದರೆ ಅಷ್ಟೇ ಪ್ರಚಂಡಳಾದ ಈಕೆ ಭಂಡಾಸುರನ ನಗರವಾದ ಶೋಣಿತಪುರವನ್ನು ಸುಟ್ಟು ಹಾಕಿ ಆತನನ್ನು ಸಂಹರಿಸಿದಳು.

ಇನ್ನೊಂದು ಕಥೆಯಲ್ಲಿ ಕಾಮದೇವನನ್ನು ಸುಟ್ಟ ಶಿವನ ಮೂರನೇ ಕಣ್ಣಿನ ಕೋಪವನ್ನು ಶಾಂತಗೊಳಿಸಿದ್ದು ಈಕೆಯೇ ಎಂದು ಹೇಳಲಾಗುತ್ತದೆ. ಕ್ರೋಧವನ್ನು ಸೌಂದರ್ಯ ಮತ್ತು ಪ್ರೀತಿಯಿಂದ ಗೆಲ್ಲುವ ಶಕ್ತಿ ತ್ರಿಪುರ ಸುಂದರಿಗೆ ಇದೆ ಎನ್ನುವುದನ್ನು ಇದು ಸೂಚಿಸುತ್ತದೆ. ಭಗವಾನ್ ಆದಿಶಂಕರಾಚಾರ್ಯರು ರಚಿಸಿದ ಸೌಂದರ್ಯ ಲಹರಿ ಎಂಬ ಅಪ್ರತಿಮ ಸ್ತೋತ್ರ ಕಾವ್ಯ ಈ ದೇವಿಯ ಸ್ತುತಿಗಾಗಿಯೇ ಮೀಸಲಾಗಿದೆ. ಶ್ರೀ ಸೂಕ್ತ ಮತ್ತು ದೇವಿ ಸೂಕ್ತಗಳಲ್ಲಿ ಬರುವ ಸೌಂದರ್ಯ, ಸಮೃದ್ಧಿ ಮತ್ತು ಶ್ರೀ ಎಂಬ ಪರಿಕಲ್ಪನೆಗಳು ತ್ರಿಪುರ ಸುಂದರಿ ತತ್ವದ ಮೂಲ ಬೀಜಗಳಾಗಿವೆ. ಋಗ್ವೇದದ ಪ್ರಸಿದ್ಧ ದೇವಿ ಸೂಕ್ತದಲ್ಲಿ ವಾಕ್ ಋಷಿಕೆ ಅಹಂ ರಾಷ್ಟ್ರೀ ಸಂಗಮನೀ ವಸೂನಾಂ ಎಂದು ತಾನೇ ಸೃಷ್ಟಿಯ ಸಮಸ್ತ ಶಕ್ತಿಗಳ ಒಡತಿ ಎಂದು ಘೋಷಿಸುತ್ತಾಳೆ. ಇದು ತ್ರಿಪುರ ಸುಂದರಿಯ ಸಾರ್ವಭೌಮ ಸ್ವರೂಪವನ್ನೇ ಪ್ರತಿಬಿಂಬಿಸುತ್ತದೆ. ತೈತ್ತಿರೀಯ ಉಪನಿಷತ್ತಿನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ವಾಕ್ಯದಲ್ಲಿ ಬರುವ ಆನಂದ ಮತ್ತು ಪೂರ್ಣತೆಯ ಪರಿಕಲ್ಪನೆಯನ್ನೇ ಶ್ರೀ ವಿದ್ಯಾಪರಂಪರೆ ತ್ರಿಪುರ ಸುಂದರಿಯ ಆನಂದ ಸ್ವರೂಪವಾಗಿ ವಿವರಿಸುತ್ತದೆ.

ಮತ್ತೊಂದು ಕಥೆಯಲ್ಲಿ ಇಂದ್ರಾದಿ ದೇವತೆಗಳು ತ್ರಿಪುರ ಸುಂದರಿಯ ದರ್ಶನ ಪಡೆಯಲು ಬಯಸಿದಾಗ ಆಕೆಯ ತೇಜಸ್ಸನ್ನು ಸಹಿಸಲಾರದೆ ಕಣ್ಣು ಮುಚ್ಚಿಕೊಂಡರೆಂದು, ಆಗ ದೇವಿ ತನ್ನ ತೇಜಸ್ಸನ್ನು ತಗ್ಗಿಸಿ ಸೌಮ್ಯ ಷೋಡಶಿ ರೂಪದಲ್ಲಿ ಪ್ರಕಟಗೊಂಡಳೆಂದು ಹೇಳಲಾಗುತ್ತದೆ. ಪರಮ ಸತ್ಯ ಮತ್ತು ಸೌಂದರ್ಯ ನಮ್ಮ ಗ್ರಹಿಕೆಗೆ ಸುಲಭವಾಗುವಂತೆ ಸೌಮ್ಯ ರೂಪ ತಾಳುತ್ತದೆ ಎನ್ನುವ ಸಂಕೇತ ಇಲ್ಲಿದೆ. ಇನ್ನು ತತ್ವವನ್ನು ಗ್ರಹಿಸಿದರೆ ತ್ರಿಪುರ ಎನ್ನುವುದು ಮೂರರ ಗುಂಪು. ಭೂರ್ಭುವ ಸ್ವರ್ಲೋಕಗಳೆಂಬ ಮೂರು ಲೋಕಗಳು, ಜಾಗೃತ್ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳು, ಸತ್ವ ರಾಜಸ ಮತ್ತು ತಮೋಗುಣಗಳೆಂಬ ಮೂರು ಗುಣಗಳು, ಇಚ್ಛಾ ಜ್ಞಾನ ಮತ್ತು ಕ್ರಿಯಾಶಕ್ತಿಗಳೆಂಬ ಶಕ್ತಿತ್ರಯಗಳು, ಹೀಗೆ ಇನ್ನೂ ಹಲವಾರು. ಈ ಎಲ್ಲ ಮೂರರ ಗುಂಪುಗಳು ಆ ದೇವಿಯ ಅಧೀನಗಳೇ ಆದ್ದರಿಂದ ಆಕೆಯನ್ನು ತ್ರಿಪುರ ಅಥವಾ ತ್ರಿಪುರ ಸುಂದರಿ ಎಂದು ಭಾವಿಸಲಾಗುತ್ತದೆ. ಹೀಗೆ ತ್ರಿಪುರ ಸುಂದರಿ ದೇವಿಯದ್ದು ಬಹಳ ಗಹನವಾದ ತತ್ವ. ಇದು ಗುರೂಪದೇಶದಿಂದ ಪಡೆಯಬೇಕಾದ, ಸಾಧನೆ ಮಾಡಬೇಕಾದ ರಹಸ್ಯ ವಿದ್ಯೆಯೂ ಹೌದು. ಇಂದಿನ ಧಾವಂತದ ಬದುಕಿನಲ್ಲಿ ನಾವು ಸೌಂದರ್ಯವನ್ನು ಗಮನಿಸುವ ವ್ಯವಧಾನವನ್ನೇ ಕಳೆದುಕೊಂಡಿದ್ದೇವೆ. ಬೆಳಗಿನ ಸೂರ್ಯೋದಯ, ಮಗುವಿನ ನಗು, ಒಂದು ಹೂವಿನ ಪರಿಮಳ, ಇವೆಲ್ಲವನ್ನು ನೋಡುತ್ತೇವೆ ಆದರೆ ಅನುಭವಿಸುವುದಿಲ್ಲ. ತ್ರಿಪುರ ಸುಂದರಿ ತತ್ವ ನಮಗೆ ಕಲಿಸುವುದೇ ಈ ಸೂಕ್ಷ್ಮ ಸೌಂದರ್ಯ ದೃಷ್ಟಿಯನ್ನು ಮರಳಿ ಪಡೆಯುವ ರೀತಿ ಮತ್ತು ಅಗತ್ಯಗಳನ್ನು. ಜೀವನವನ್ನು ಕೇವಲ ಕರ್ತವ್ಯಗಳ ಸಂಕೋಲೆಯಾಗಿ ನೋಡದೆ ಅದರಲ್ಲಿ ಅಡಗಿರುವ ಆನಂದ ಮತ್ತು ಸೌಂದರ್ಯವನ್ನು ಗುರುತಿಸುವ ಮನೋಭಾವ ಬೆಳೆಸಿಕೊಳ್ಳುವುದೇ ತ್ರಿಪುರ ಸುಂದರಿ ದೇವಿಗೆ ಸಲ್ಲಿಸುವ ನಿಜವಾದ ಪೂಜೆ. ಮನೆಯನ್ನು ಅಂದವಾಗಿ ಜೋಡಿಸುವುದು, ಒಳ್ಳೆಯ ಸಂಗೀತವನ್ನು ಆಲಿಸುವುದು, ಕಲೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು. ಕೇಳುಗರೆ, ಇಂದಿನ ಧಾವಂತದ ಬದುಕಿನಲ್ಲಿ ನಾವು ಸೌಂದರ್ಯವನ್ನು ಗಮನಿಸುವ ವ್ಯವಧಾನವನ್ನೇ ಕಳೆದುಕೊಂಡಿದ್ದೇವೆ. ಬೆಳಗಿನ ಸೂರ್ಯೋದಯ, ಮಗುವಿನ ನಗು, ಒಂದು ಹೂವಿನ ಪರಿಮಳ, ಇವೆಲ್ಲವನ್ನು ನೋಡುತ್ತೇವೆ ಆದರೆ ಅನುಭವಿಸುವುದಿಲ್ಲ. ತ್ರಿಪುರ ಸುಂದರಿ ತತ್ವ ನಮಗೆ ಕಲಿಸುವುದೇ ಈ ಸೂಕ್ಷ್ಮ ಸೌಂದರ್ಯ ದೃಷ್ಟಿಯನ್ನು ಮರಳಿ ಪಡೆಯುವ ರೀತಿ ಮತ್ತು ಅಗತ್ಯಗಳನ್ನು. ಜೀವನವನ್ನು ಕೇವಲ ಕರ್ತವ್ಯಗಳ ಸಂಕೋಲೆಯಾಗಿ ನೋಡದೆ ಅದರಲ್ಲಿ ಅಡಗಿರುವ ಆನಂದ ಮತ್ತು ಸೌಂದರ್ಯವನ್ನು ಗುರುತಿಸುವ ಮನೋಭಾವ ಬೆಳೆಸಿಕೊಳ್ಳುವುದೇ ತ್ರಿಪುರ ಸುಂದರಿ ದೇವಿಗೆ ಸಲ್ಲಿಸುವ ನಿಜವಾದ ಪೂಜೆ. ಮನೆಯನ್ನು ಅಂದವಾಗಿ ಜೋಡಿಸುವುದು, ಒಳ್ಳೆಯ ಸಂಗೀತವನ್ನು ಆಲಿಸುವುದು, ಕಲೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು, ಇವೆಲ್ಲವೂ ತ್ರಿಪುರ ಸುಂದರಿಯ ಆರಾಧನೆಯ ಭಾಗಗಳೇ. ಸಂಬಂಧಗಳಲ್ಲಿ ಸೌಂದರ್ಯ ಎಂದರೆ ಪರಸ್ಪರ ಗೌರವ ಮತ್ತು ಪ್ರೀತಿ. ಕೆಲಸದಲ್ಲಿ ಸೌಂದರ್ಯ ಎಂದರೆ ಶ್ರದ್ಧೆಯಿಂದ ಮಾಡುವ ಪರಿಪೂರ್ಣತೆ, ಮಾತನಾಡುವಾಗ ಮೃದುತ್ವ, ವರ್ತನೆಯಲ್ಲಿ ಸೌಜನ್ಯ, ಉಡುಗೆ ತೊಡುಗೆಯಲ್ಲಿ ಶುಚಿತ್ವ, ಇವೆಲ್ಲವೂ ತ್ರಿಪುರ ಸುಂದರಿ ತತ್ವದ ಸಣ್ಣ ಸಣ್ಣ ಪ್ರತಿಫಲನಗಳು. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸುತ್ತಲಿನ ಪ್ರಕೃತಿಯ ಕಲೆಯ ಸೌಂದರ್ಯವನ್ನು ಗುರುತಿಸುವ ಅಭ್ಯಾಸ ಮಾಡಿಸುವುದು ಅವರ ಭಾವನಾತ್ಮಕ ಬೆಳವಣಿಗೆಗೆ ಸಹಕಾರಿ. ಪ್ರತಿಯೊಂದು ಕಾರ್ಯವನ್ನು ಪ್ರೀತಿ ಮತ್ತು ಸೌಂದರ್ಯ

0: ಪ್ರೀತಿಯ ಕೇಳುಗರೆ, ಮುಂದಿನ ಕಂತಿನಲ್ಲಿ ವಿಶ್ವಮಾತೆ ಭುವನೇಶ್ವರಿ ದೇವಿಯ ವಿಶಾಲ ಚೈತನ್ಯದ ಅನುಸಂಧಾನಕ್ಕಾಗಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಎಸ್ ಜೈ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಈಗ ನೀವು ಕೇಳಿದಂತಹದ್ದು ಮೃಗಶಿರ ಚಿತ್ರದ ಗೀತೆ ಆಗಿತ್ತು. ಬರೆದು ಸಂಗೀತ ನೀಡಿ ಹಾಡಿದ್ರು ರವಿ ಬಸ್ರೂರ್ ಅವರು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಸಿಹಿ ಸುದ್ದಿ, ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಗತಿ ಪಥ ಯೋಜನೆಯ ಮೂಲಕ ರಾಜ್ಯದ 2248 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿಗೆ ಸರ್ಕಾರ ನಿರ್ಧಾರ. 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿಯಾಗಿಸುವ ಗುರಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಜಂಟಿ ಸಮಿತಿಯೊಂದನ್ನು ರಚಿಸಲಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟದ ರೈತರೊಂದಿಗೆ ನಡೆದ ಸಭೆ ಯಶಸ್ವಿಯಾಗಿದ್ದು, ರೈತರು ರಸ್ತೆ ತಡೆ ನಡೆಸುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೀಘ್ರವೇ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬ್ಬು ಬೆಳೆಗಾರರು, ಕೃಷಿ ವಿಜ್ಞಾನಿಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನೊಳಗೊಂಡ ಜಂಟಿ ಸಮಿತಿ ರಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ದೊರೆಯುವಂತೆ ಮಾಡುವುದರ ಜೊತೆಗೆ ಕಬ್ಬಿನ ತೂಕ, ರಿಕವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಯುವ ಪ್ರದೇಶಗಳ ಕಟಾವು ಅವಧಿ ಹಾಗೂ ಸಕ್ಕರೆ ರಿಕವರಿ ಕುರಿತು ವೈಜ್ಞಾನಿಕ

0: ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು 1692 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೊದಲ ಹಂತದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿರುವ 562 ರಸ್ತೆಗಳ ಕಾಮಗಾರಿಯಲ್ಲಿ ಗುಣಮಟ್ಟದ ಖಾತ್ರಿಗೆ ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ನೆರವಿನಿಂದ ಈ ಯೋಜನೆಯಲ್ಲಿ ಶೇಕಡಾ 70% ಆರ್ಥಿಕ ನೆರವು ಒದಗಿಸುತ್ತಿದ್ದು ರಾಜ್ಯ ಸರ್ಕಾರ ಶೇಕಡಾ 30% ಭರಿಸುತ್ತಿದೆ. ಪ್ರಕೃತಿ ವಿಕೋಪವನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ, ಆದರೆ ಅವುಗಳಿಂದ ಉಂಟಾಗುವ ನಷ್ಟಗಳನ್ನು ಕಡಿಮೆ ಮಾಡಬಹುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಆಯೋಜಿಸಿದ್ದ ವಿಪತ್ತಿನಿಂದ ಉಂಟಾಗಬಹುದಾದ ಅಪಾಯ ತಗ್ಗಿಸುವ ರಾಜ್ಯ ವೇದಿಕೆಯ ಮೊದಲ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿ ರಾಜ್ಯವನ್ನಾಗಿಸುವುದು ಮುಂದಿನ ಗುರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಭಿವೃದ್ಧಿಯನ್ನು ಕೇವಲ ಆರ್ಥಿಕ ಪ್ರಗತಿ, ಬಂಡವಾಳ ಹೂಡಿಕೆ ಮತ್ತು ಮೂಲಸೌಕರ್ಯ ನಿರ್ಮಾಣದಿಂದ ಅಳೆಯಬಾರದು. ಜನರ ಸುರಕ್ಷತೆ ಮತ್ತು ಜೀವನೋಪಾಯದ ರಕ್ಷಣೆಯೂ ಅಭಿವೃದ್ಧಿಯ ಪ್ರಮುಖ ಮಾನದಂಡವಾಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಪತ್ತು ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಬಲಪಡಿಸಲು ಕೃತಕ ಬುದ್ಧಿಮತ್ತೆ, ಉಪಗ್ರಹ ಚಿತ್ರಣ, ಭೌಗೋಳಿಕ ಮಾಹಿತಿ ಮತ್ತು ವೈಜ್ಞಾನಿಕ ಮುನ್ಸೂಚನೆಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ದಿವ್ಯಾಂಗರು ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಬದ್ದ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ನಿಗಮಗಳ ಮೂಲಕ 1.5 ಲಕ್ಷದಿಂದ 35 ಲಕ್ಷದವರೆಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಗೆ ಶೇಕಡಾ 15 ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಶೇಕಡಾ 7.5ರಷ್ಟು ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಮಹಿಳಾ ದಸರಾ ಕಾರ್ಯಕ್ರಮವನ್ನು ಇಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಲಿಂಗ ತಾರತಮ್ಯವನ್ನು ತೊರೆದು ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಹಿಳೆಯರು ನಿರ್ಮಿಸಿರುವ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳನ್ನು ಸಚಿವರು ಉದ್ಘಾಟಿಸಿದರು. ಇನ್ನೊಂದೆಡೆ ಚಾಮುಂಡಿ ವಿಹಾರ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸಿದರು. ಅಥ್ಲೆಟಿಕ್ ಸಿಂಥೆಟಿಕ್ ಅಂಕಣಕ್ಕೆ ಆಗಮಿಸಿ ಮಹಿಳೆಯರ ಹಾಗೂ ಪುರುಷರ 400x4 ರಿಲೇ ವೀಕ್ಷಿಸಿ ಬಹುಮಾನ ವಿತರಿಸಿದರು. ನಂತರ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿರುವ ಕುಸ್ತಿ ಮನೆಗೆ ಆಗಮಿಸಿ ಮಕ್ಕಳ ಕುಸ್ತಿಯನ್ನು ಕಂಡು ಸಂತಸ ವ್ಯಕ್ತಪಡಿಸಿದರು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಬಿಎಂಶ್ರೀ ಸಭಾಂಗಣದಲ್ಲಿ ದಸರಾ ಕವಿಗೋಷ್ಠಿ ಉಪಸಮಿತಿ ವತಿಯಿಂದ ಆಯೋಜಿಸಿದ ಬಹುರೂಪಿ ಕವಿಗೋಷ್ಠಿಯನ್ನು ಖ್ಯಾತ ಸಾಹಿತಿ ವೈದೇಹಿ ಉದ್ಘಾಟಿಸಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015ರಲ್ಲಿ ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರಿಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014ರಲ್ಲಿ ಎಂಟುನೂರ

0: 23 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ನವದೆಹಲಿಯಲ್ಲಿ ಇದೇ 27ರಿಂದ 29ರವರೆಗೆ ನಡೆಯಲಿರುವ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಮ್ಮೇಳನ 2026ರ ಪೂರ್ವಭಾವಿಯಾಗಿ ಬೆಂಗಳೂರಿನಲ್ಲಿ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಬಾರಿ ಸೆಮಿಕಂಡಕ್ಟರ್ಗಳು ಮತ್ತು ಮುಂದಿನ ಪೀಳಿಗೆಯ ಚಿಪ್ಗಳು ವಿಷಯದ ಕುರಿತು ಗೋಷ್ಠಿಯನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಡಿಆರ್ಡಿಒಗೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರಕ್ಷಣಾ ಇಲಾಖೆ ಮಹಾನಿರ್ದೇಶಕ ಡಾ ಬಿಕೆ ದಾಸ್ ಮಾತನಾಡಿ, ಮುಂದಿನ ಪೀಳಿಗೆಗಾಗಿ ದೇಶೀಯ ಸಾಮರ್ಥ್ಯಗಳ ಮೇಲೆ ಒತ್ತು ನೀಡುವ ಮೂಲಕ ದೇಶೀಯ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯ ಅಭಿವೃದ್ದಿಗೆ ಕೊಡುಗೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಳದ ನಿರ್ಧಾರವನ್ನು ರದ್ದುಗೊಳಿಸಿದ ಉಚ್ಚ ನ್ಯಾಯಾಲಯದ ತೀರ್ಪು ಹಲವು ತಲೆಮಾರುಗಳಿಂದ ಸಮಾನ ಅವಕಾಶ ವಂಚಿತವಾಗಿದ್ದ ಶೋಷಿತ ಸಮುದಾಯಗಳ ಬದುಕಿನ ಕನಸಿಗೆ ಘಾಸಿ ಉಂಟುಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತಂತೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಸುಪ್ರೀಂಕೋರ್ಟ್ ತೀರ್ಪಿನ ಅರಿವಿದ್ದರೂ ಈ ಹಿಂದಿನ ಬಿಜೆಪಿ ಸರ್ಕಾರ 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಮೀಸಲಾತಿ ಹೆಚ್ಚಿಸಿದ್ದು ಈಗಿನ ಅವಾಂತರಕ್ಕೆ ಕಾರಣ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೇಕಡ 50ರ ಮೀಸಲಾತಿ ಮಿತಿಗೆ ಜೋತು ಬೀಳದೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸುವಂತೆ ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಸುದ್ದಿ, ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಗತಿ ಪಥ ಯೋಜನೆಯ ಮೂಲಕ ರಾಜ್ಯದ 2248 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿಗೆ ಸರ್ಕಾರ ನಿರ್ಧಾರ. 2030ರ ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿಯಾಗಿಸುವ ಗುರಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಲೂಸಿಯಾ ಚಿತ್ರದ ಹಾಡನ್ನು ಕೇಳಿದ್ರಿ. ಬರೆದು ಸಂಗೀತ ನೀಡಿದರು ಪೂರ್ಣಚಂದ್ರ ತೇಜಸ್ವಿ ಎಸ್ ವಿ ಅವರು, ಹಾಡಿದರು ನವೀನ್ ಸಜ್ಜು ಅವರು. ಸಮಯದ ಪರಿವೇ ಇಲ್ಲದೆ ಕೇಳುವಷ್ಟು ಸುಮಧುರ ಗೀತೆಗಳನ್ನು ಪ್ರಸ್ತುತ ಪಡಿಸಿದ್ದಕ್ಕೆ ಆಕಾಶವಾಣಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಜಿ ಆರ್ ಗೋಪಾಲರಾವ್ ದೇವರ ಚಿಕ್ಕನಹಳ್ಳಿಯಿಂದ. ಹಾಗೆ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದಿತ್ತು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ. ನಾಗರತ್ನ ಅವರು ರಾಜಾಜಿನಗರದಿಂದ, ನಿರ್ಮಲಾ ಅವರು ಗುರುಗುಂಟೆ ಪಾಳ್ಯದಿಂದ, ಸಮಂತ್ ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ, ಚನ್ನಪ್ಪ ಜೆ ಪಿ ನಗರಿಂದ, ಅರುಣಾ ಮೈತ್ರಿ ಜೆ ಸಿ ನಗರಿಂದ, ಧರ್ಮಣ್ಣ ಧನಿ ಅವರು, ಇವರು ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಹಾಡನ್ನು ಇಷ್ಟಪಟ್ಟಿದ್ದಾರೆ. ಮಾತು ತಪ್ಪದ ಮಗ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ನಮಗೆ ವಾಣಿಶ್ರೀ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ಅವರ ಸಂದೇಶ ಕೂಡ ಬಂದಿತ್ತು. ಲಕ್ಷ್ಮೀಕಾಂತ ಅರಸೀಕೆರೆ ತಾಲೂಕಿಂದ ಸಂದೇಶನ ಕಳಿಸಿದರು. ಹಾಗೆ ಚಂದುಲಾಲ್ ಅವರು, ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಹನುಮಂತಪ್ಪ ಹುಲಿಗಮ್ಮನವರವರು, ಕೌಸಲ್ಯ ಅವರು ಬನಶಂಕರಿಯಿಂದ, ಹಾಗೆ ಉಮೇಶ್ ಸಿರಿಗೆರೆಯಿಂದ, ಈ ಎಲ್ಲ ನಮ್ಮ ಕೇಳುಗರು ಸಂದೇಶನ ಕಳಿಸಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮನ ಇಷ್ಟಪಟ್ಟಿದ್ರು. ಧನ್ಯವಾದ ನಿಮ್ಮೆಲ್ಲರ ಸಂದೇಶಕ್ಕೆ. ಬನ್ನಿ ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರೋದೇ ತಪ್ಪು ಅನ್ನುವ ಆವತ್ತಿನ ಆ ಕಾಲದಲ್ಲಿ ನಾಟಕ ರಂಗಕ್ಕೆ ಬಂದು ಹಾಡಿದವರು, ಪಾತ್ರವಹಿಸಿದವರು ಜುಬೇದಾಬಾಯಿ ಸವಣೂರ್. ಎಲ್ಲವನ್ನೂ ಸಹಿಸಿಕೊಂಡು ಕಲಾ ಸೇವೆ ಮಾಡಿದೆ, ನನಗೆ ಬೇರೇನೂ ಗೊತ್ತಿಲ್ಲ ಅಂತಾರೆ ಜುಬೇದಾಬಾಯಿ. ಅವರ ಧ್ವನಿ, ಅವರ ಹಾಡು, ಅವರ ಮಾತು.

0: ನೋಡಿ, ನಾನು 8 ವರ್ಷದ ಹುಡುಗಿಯಾಗಿದ್ದಾಗಿನಿಂದಲೇ ರಂಗಭೂಮಿಗೆ ಬಂದಿದ್ದೇನೆ. ನನ್ನ ರಂಗಭೂಮಿಯ ಮೊದಲನೇ ಪಾತ್ರ ರೋಹಿತಾಶ್ವ, ಹರಿಶ್ಚಂದ್ರ ನಾಟಕದ. ಆ ನಂತರ ನಮ್ಮ ತಾಯಿ ತಂದೆಗಳು ನನ್ನನ್ನು ವಾಪಸ್ ಮನೆಗೆ ಕರ್ಕೊಂಡು ಬಂದರು. ಯಾಕೆ ಅಂತ ಕೇಳಿರುವಾಗ, ಸಾಂಪ್ರದಾಯಸ್ಥರ ಮನೆತನದಲ್ಲಿ ಹುಟ್ಟಿದ ಮಕ್ಕಳು ನಾಟಕ ಕಂಪನಿಗೆ ಹೋಗಬಾರ್ದು, ಸಂಗೀತ ಕಲಿಬಾರ್ದು ಅನ್ನುವಂಥದ್ದು ನಮ್ಮ ತಂದೆ ತಾಯಿಗಳ ಇಷ್ಟ. ಮೇಲಾಗಿ ನಮ್ಮ ತಾಯಿಗೆ ನನ್ನನ್ನು ಓದಿಸಿ ಚೆನ್ನಾಗಿ ಯಾವುದಾದ್ರೂ ಒಂದು ನೌಕರಿ ಹಿಡೀಲಿ, ಒಬ್ಬ ಒಳ್ಳೆ ಗಂಡನನ್ನು ಮಾಡಿಕೊಳ್ಳಿ ಅನ್ನುವಂಥ ಅಭಿಲಾಷೆ ಇತ್ತು. ಆದರೆ ನಮ್ಮ ದೈವದಲ್ಲಿತ್ತು ಕಲಾದೇವಿ ಸೇವೆ ಮಾಡಬೇಕು ಅಂತ. ಕನಿಷ್ಠ ಒಂದು 50 ಕಂಪ್ನಿಗಳಾಗಿರ್ಬೇಕು ನನ್ನ ಪಾಲಿಗೆ. ಯಾಕಂದರೆ ಸರ್ವಿಸ್ ಕಂಪ್ನಿಗಳಲ್ಲಿ ಹಲಗೇರಿ ಜಟಪ್ಪನವ್ರ ಕಂಪ್ನಿ, ಆನಂತರ ನ್ಯಾಮತಿ ಶಾಂತಪ್ಪನವರು, ಚಿತ್ತರಿಗೆಯವರು, ಗುಡಿಗೇರಿ ಕಂಪ್ನಿ, ಇವತ್ತು ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧ ಕಂಪ್ನಿಗಳಿವೆಯೋ ಎಲ್ಲ ಕಂಪ್ನಿಯಲ್ಲಿಯೂ ನನ್ನ ಸೇವೆ ಸಲ್ಲಿದೆ. ಹವ್ಯಾಸಿ ಕಲಾವಿದರಿಗೂ ನನ್ನ ಸೇವೆ ಮುಟ್ಟಿದೆ. ನಾನು ನನ್ನ ವಯಸ್ಸಿನ 8ನೇ ವರ್ಷದಿಂದ ರಂಗಭೂಮಿಯಲ್ಲಿ ಕಾಲಿರಿಸಿದಾಗ ನನಗೆ 1 ವಾರಕ್ಕೆ 1 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಆಗಿನ ಕಾಲದಲ್ಲಿ ರಂಗಭೂಮಿಯ ಮೇಲೆ ಒಳ್ಳೆ ನಟರಿದ್ದರು. ಮುರುಡ್ದೇವ್ ಗವಾಯಿಗಳು, ನರೇಗಲ್ ಚನ್ನಬಸಯ್ಯನವರು, ದೊಡ್ಡವಾಡ ಸಿದ್ದಯ್ಯನವರು, ದೊಡ್ಡವಾಡ ಚನ್ನಬಸಯ್ಯನವರು, ಬ್ಯಾಡಗಿ ಸಾವಿತ್ರಮ್ಮ, ಹೀಗೆ ಅನೇಕ ಕಲಾವಿದರು ರಂಗಭೂಮಿ ಮೇಲೆ ಬಂದು ಪಾತ್ರ ಮಾಡ್ತಿದ್ರು. ನಾವು ಇವ್ರ ಹಾಗೆ ಎಂದಾದರೂ ಪಾತ್ರ ಮಾಡಲು ಸಾಧ್ಯವಿದೆಯೇ ಅಂತ ಯೋಚನೆ ಆಗ್ತದೆ. ಆದರೆ ನಮಗೆ ಅವರಷ್ಟು ವಯಸ್ಸಾಗಲಿಲ್ಲಲ್ಲ ಪಾರ್ಟ್ ಮಾಡಲಿಕ್ಕೆ ಅಂತ ಯೋಚನೆ ಆಗ್ತಿತ್ತು ನಮಗೆ. ಆಗ ನನ್ನ ವಯಸ್ಸು 10-11 ವರ್ಷ ಇರಬೇಕು. ಇವತ್ತಿನ ರಂಗಭೂಮಿಯಲ್ಲಿ ಎಲ್ಲರೂ ವಿದ್ಯಾವಂತರಿದ್ದಾರೆ, ಆದರೆ ಮಮತೆ ಇಲ್ಲ. ಅಷ್ಟೇ, ಮುಖ ಕಂಡ ತಕ್ಷಣ ನಮಸ್ಕಾರ ನಮಸ್ಕಾರ ಅಂತಾರೆ, ಹೊರಟು ಹೋಗೋಬ್ರು. ಆಗಿನ ಕಲಾವಿದರು ಹಾಗಿರಲಿಲ್ಲ. ಯಾರಾದರೂ ಒಬ್ಬ ಕಲಾವಿದ ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಅಂದರೆ ಹೆಣ್ಣೇ ಬರಲಿ ಗಂಡೇ ಬರಲಿ, ಅಯ್ಯೋಪ್ಪ ಅವರು ದೊಡ್ಡ ಕಲಾವಿದರು, ಅವರನ್ನು ಮನೆಗೆ ಕರ್ಕೊಂಡು ಬರಬೇಕು, ಒಳ್ಳೆ ಸ್ವಾಗತ ಮಾಡಬೇಕು, ನಮ್ಮಲ್ಲಿ ಊಟ ಮಾಡಿಸ್ಬೇಕು, ನಮ್ಮಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಸದ್ಭಾವನೆ ಇತ್ತು. ಸರಿ ಪಾಪ, ಕಾಲ್ಮಾನ್ ಪರಿಸ್ಥಿತಿನೂ ಹಾಗೇ ಇದೆ. ಯಾಕಂದರೆ ಜಗತ್ತು ಮುಂದೆ ಓಡ್ತಾ ಇದೆ, ಅದರಂತೆ ಜನನೂ ಓಡ್ತಾ ಇದ್ದಾರೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜುಬೇದಾಬಾಯಿ ಸವಣೂರು ಅವರ ಧ್ವನಿ ಮತ್ತು ಹಾಡನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ. ನಾವೀನ್ಯತೆಯನ್ನು ಪ್ರಾಯೋಗಿಕ ಪರಿಹಾರಗಳಾಗಿ ಪರಿವರ್ತಿಸಲು ವೈಜ್ಞಾನಿಕ ಸಂಸ್ಥೆಗಳು ಮತ್ತು ಸಶಸ್ತ ಪಡೆಗಳ ನಡುವೆ ನಿಕಟ ಸಹಕಾರ ಅಗತ್ಯವಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಚೀನಾ ಕಡೆಯಿಂದ ಎಷ್ಟೇ ನಿರಾಕರಣೆ ಬಂದರೂ ಈ ಸ್ಥಾಪಿತ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ದಿವ್ಯಾಂಗರು ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಬದ್ದ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಮೈಸೂರಿನಲ್ಲಿ ಇಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ನಿಗಮಗಳ ಮೂಲಕ 1.5 ಲಕ್ಷದಿಂದ 35 ಲಕ್ಷ ರೂಪಾಯಿಗಳವರೆಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. 2027ರಲ್ಲಿ ಭಾರತ ಜಿಡಿಪಿ ಬೆಳವಣಿಗೆ ಶೇಕಡಾ 7ಕ್ಕೆ ಏರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿ ಪ್ರಕಟಿಸಿರುವ ವರದಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಯೋಜಿಸಿದ್ದ ರಾಷ್ಟೀಯ ಮಟ್ಟದ ಇಸ್ರೋ ರೋಬೋಟಿಕ್ಸ್ ಚಾಲೆಂಜ್ ಯುಆರ್ಎಸ್ಸಿ 2026 ಸ್ಪರ್ಧೆಯಲ್ಲಿ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯ ಟೀಂ ಐಕಾರಸ್ 4ನೇ ಸ್ಥಾನ ಪಡೆದು ರಾಷ್ಟಮಟ್ಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣೆ ನಡೆಯುವ ಸಂಬಂಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶಿಕ್ಷಕರ ಕ್ಷೇತ್ರದ ಅಂತಿಮ ಮತದಾರ ಪಟ್ಟಿಯಲ್ಲಿ 2,863 ಶಿಕ್ಷಕ ಮತದಾರರಿದ್ದಾರೆ. ಜಿಲ್ಲೆಯಲ್ಲಿ ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿಗೆ ತರಲು ಕ್ಷೇತ್ರದಾದ್ಯಂತ ವಿವಿಧ ತಂಡಗಳನ್ನು ರಚಿಸಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಪಡೆಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆ, ಅಪಹರಣ, ಹತ್ಯೆಗಳು ಮತ್ತು ಮಿಲಿಟರಿ ಆಕ್ರಮಣದ ವಿರುದ್ದ ಜರ್ಮನಿಯ ಹ್ಯಾನೋವರ್ನಲ್ಲಿ ಬಲೂಚಿಸ್ತಾನ ರಾಷ್ಟೀಯ ಚಳವಳಿ ಸಂಘಟನೆ ಪ್ರತಿಭಟನಾ ರ್ಯಾಲಿ ನಡೆಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ಸುದ್ದಿ ಮುಖ್ಯಾಂಶಗಳು 8:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
0: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: पीसीपी एनडीटी कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है.
2: स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ವಿ ಅಬ್ಬಿ ಅವರು ಈ ಹಾಡನ್ನು ಹಾಡಿದರು. ಶಶಿರಾಜ್ ಕವೂರ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇತ್ತು. ಈಗ ನೀವು ಕೇಳಿದಂತಹ ಹಾಡು ಕಾಂತಾರ ಚಾಪ್ಟರ್ 1 ಚಿತ್ರದಾಗಿತ್ತು.

ಈ ಹಾಡನ್ನು ಬರೆದು ಸಂಗೀತ ನೀಡಿದರು ರವಿ ಬಸ್ರೂರವರು. ಅನನ್ಯ ಭಟ್, ಸಂತೋಷ್ ವೆಂಕಿ ಹಾಗೂ ಸಂಗಡಿಗರು ಹಾಡಿದರು. ಕೆಜಿಎಫ್ ಚಿತ್ರದ ಹಾಡನ್ನು ನೀವೀಗ ಕೇಳಿದ್ರಿ.

0: ಹಾಡನ್ನ ಕೇಳಿದ್ರಿ. ರವಿ ಬಸ್ರೂರವರ ಸಾಹಿತ್ಯ, ಕೆ ರಾಮ್ ಶ್ರೀ ಲಕ್ಷ್ಮಣ್ಯವರ ಸಾಹಿತ್ಯ, ರವಿ ಬಸ್ರೂರವರ ಸಂಗೀತದಲ್ಲಿ ಕೃಷ್ಣ ಹಾಗೂ ಸಂಗಡಿಗರು ಹಾಡಿದರು. ಬನ್ನಿ ಈಗ ಕೇಳೋಣ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮನೋರಥಂಗಳ ಚಕ್ರ ವೇಗದಿನೆ, ತನ್ನ ಮಣಿಹಾರಗಳ ಸಿಕ್ಕು ಬಿಗಿತದಿನೆ. ತನ್ನಯ ಮನೋರಥಂಗಳ ಚಕ್ರ ವೇಗದಿನೆ, ತನ್ನ ಮಣಿಹಾರಗಳ ಸಿಕ್ಕು ಬಿಗಿತದಿನೆ. ತನ್ನ ಸಂಕಲ್ಪ ವಿಪರೀತ ದಿನೆ, ಮಾನವನ ಬೆನ್ನು ಮುರಿದೀತೇನೋ ಮಂಕುತಿಮ್ಮ. ತನ್ನ ಸಂಕಲ್ಪ ವಿಪರೀತ ದಿನೆ, ಮಾನವನ ಬೆನ್ನು ಮುರಿದೀತೇನೋ ಮಂಕುತಿಮ್ಮ.

ಕೆಲವು ಲೋಕೋದ್ಧಾರಕರ ಆದರ್ಶಗಳು ಮನುಷ್ಯನ ಮಿತಿಗಳನ್ನು ಅರಿತವಾಗಿರುವುದಿಲ್ಲ. ಮನೋರಥದ ವೇಗದ ಚಕ್ರವು ಇಳಿಜಾರಿನಲ್ಲಿ ತಡೆ ಒಡ್ಡಲಾರದಷ್ಟು ವೇಗವಾಗಿ ಹೋದರೆ ಅಪಘಾತವಾಗುತ್ತದೆ. ನಮ್ಮ ಆರ್ಥಿಕ ವ್ಯವಸ್ಥೆ ಎತ್ತಿನ ಬಂಡಿಯ ವೇಗದಲ್ಲಿದೆ. ಅದಕ್ಕೆ ನಾವು ಎಂಜಿನ್ ಅನ್ನು ಹಚ್ಚಿದರೆ ಆ ವೇಗಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೆ ವಿನೋಬಾ ಭಾವೆ ಹೇಳ್ತಾರೆ, ಭಾರತ ಕೃಷಿ ಪ್ರಧಾನವಾದ ಒಂದು ದೇಶ. ಹಳ್ಳಿಯ ಗುಡಿಗಾರಿಕೆ ಅಂದರೆ ನೇಯ್ಗಾರಿಕೆ, ಕುಂಬಾರ, ಕಮ್ಮಾರ, ಹೀಗೆ ಅವರೆಲ್ಲರ ಒಂದು ಅಭಿವೃದ್ಧಿಗೆ ಒತ್ತು ಕೊಟ್ಟರೆ ಹಳ್ಳಿಯ ಮನೆ ಮನೆಯೂ ಪುಟ್ಟ ಕೈಗಾರಿಕಾ ಕೇಂದ್ರವಾಗತ್ತೆ ಅಂತ. ನಿರುದ್ಯೋಗದ ಸಮಸ್ಯೆಯೇ ಇರುವುದಿಲ್ಲ, ಮನೆಯವರೆಲ್ಲರಿಗೂ ಕೈ ತುಂಬ ಕೆಲಸ. ಆದರೆ ಆ ರೀತಿಯಲ್ಲಿ ಯೋಚನೆಯನ್ನು ಮಾಡದೆ ಆ ಒಂದು ನವೀಕರಣಕ್ಕೆ ಒತ್ತು ಕೊಟ್ಟರೆ, ಸಂಕಲ್ಪ ವಿಪರೀತವಾದರೆ ಏನಾಗುತ್ತೆ ಅಂದರೆ, ಡಿ ವಿ ಜಿ ಅವರು ಸೊಗಸಾದ ಉದಾಹರಣೆಯನ್ನು ಕೊಡುತ್ತಾರೆ. ತನ್ನ ಮಣಿಹಾರಗಳ ಸಿಕ್ಕು ಬಿಗುತದಿನೇ ಬೆನ್ನು ಮುರಿದೀತೋ ಮಂಕುತಿಮ್ಮ ಅಂತ. ಅಂದರೆ ಒಂದು ರೇಷ್ಮೆ ದಾರದಲ್ಲಿ ಪೋಣಿಸಿರುವ ಒಂದು ಮಣಿಯ ಹಾರ, ಆ ರೇಷ್ಮೆ ದಾರವನ್ನು ಕೊರಳಿಗೆ ಹಾಕಿಕೊಳ್ಳುವಾಗ ಸರಿಯಾಗಿ ಹಾಕಿಕೊಂಡ್ರೆ ಅದು ಕೊರಳಿಗೆ ಶೃಂಗಾರವಾಗತ್ತೆ, ಅದೇ ಗೋಜು ಗೋಜಲಾಗ್ಬಿಟ್ರೆ ಅದು ಬ್ರಹ್ಮ ಗಂಟಾಗ್ಬಿಡತ್ತೆ. ಬ್ರಹ್ಮ ಗಂಟಾದಾಗ ಏನು ಮಾಡಿದ್ರೂ ಆ ಗೋಜನ್ನ, ಆ ಸಿಕ್ಕನ್ನ ಬಿಡಿಸೋದಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯನ ಆದರ್ಶ ಅನ್ನೋದು ವಿಪರೀತವಾದರೆ ತನ್ನ ಒಂದು ಮಿತಿಯ ಒಂದು ಅರಿವನ್ನ, ತನ್ನ ದೇಶದ ಒಂದು ಆರ್ಥಿಕ ನಿಲುವನ್ನ, ಜನರ ಒಂದು ಸಂಸ್ಕಾರವನ್ನ, ಜನಜೀವನದ ಒಂದು ವೇಗವನ್ನ ತಿಳಿಯದೆ ಒಂದು ಸುಧಾರಣೆಯನ್ನು ತರೋದಿಕ್ಕೆ ಹೋದರೆ, ಬೆನ್ನು ಮುರಿದೀತೇನೋ ಮಂಕುತಿಮ್ಮ, ನಿನ್ನ ಬೆನ್ನನ್ನು ನೀನೇ ಮುರುಕೋತಿ ಹೊರತು ಬೇರೆ ಇನ್ನೇನೂ ಆಗೋದಿಲ್ಲ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ.

ಮಿತಿಯನರಿತಾಶೆ ಸಮುಚಿತವ ಮರೆಯದ ಯತ್ನ ತೈತೀಕ್ಷ ಕಷ್ಟಾಂಶದ ಪರಿಹಾರ್ಯತೆಗೆ ಮಿತಿಯನರಿತಾಶೆ ಸಮುಚಿತವ ಮರೆಯದ ಯತ್ನ ತೈತೀಕ್ಷ ಕಷ್ಟಾಂಶದ ಪರಿಹಾರ್ಯತೆಗೆ ಮೃತಿಯ ಜೀವನ ಕಥೆಯ ಕೊನೆಯಲ್ಲವೆಂಬರಿವು ಹಿತಗಳಿವು ನರಕುಲಕ್ಕೆ ಮಂಕುತಿಮ್ಮ. ಮೃತಿಯ ಜೀವನ ಕಥೆಯ ಕೊನೆಯಲ್ಲವೆಂಬರಿವು ಹಿತಗಳಿವು ನರಕುಲಕ್ಕೆ ಮಂಕುತಿಮ್ಮ.

0: ಮಿತಿಯನರಿತಾಶೆ ಅಂದ್ರೆ ಆದರ್ಶವನ್ನ ಇಲ್ಲಿ ಡಿ ವಿ ಜಿ ಅವರು ಬೇಡ ಅಂತ ಹೇಳ್ತಿಲ್ಲ, ಬದಲಾವಣೆಯನ್ನು ಬೇಡ ಅಂತ ಹೇಳ್ತಾ ಇಲ್ಲ, ಉತ್ತಮಗತಿಯ ಆಸೆ ಕೂಡ ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಮಿತಿಯ ನರಿತಾಶೆ, ಆ ಒಂದು ಮಿತಿ ಇರಬೇಕು ಆಸೆಯಲ್ಲಿ. ನಾವು ಮಾಡೋ ಒಂದು ಬದಲಾವಣೆಯಿಂದ ಉಪಯೋಗಕ್ಕಿಂತ ಅಪಕಾರವೇ ಜಾಸ್ತಿ ಆದರೆ ಏನು ಪ್ರಯೋಜನ ಆಗತ್ತೆ? ಹಳೆಯ ರೀತಿ ನೀತಿಯನ್ನು ಬದಲಾಯಿಸೋದು ಬಹಳ ಸುಲಭ ಅಲ್ಲ, ಅನೇಕ ಕಷ್ಟಗಳು ಬರುತ್ತೆ, ಬೇಕಾದಷ್ಟು ನಿಷ್ಠೂರ ಬರುತ್ತೆ, ಜನರು ಅಪವಾದದ ಒಂದು ಹೊರೆಯನ್ನ ಇವನ ಮೇಲೆ ಹಾಕಿಬಿಡ್ತಾರೆ. ಅವಾಗೆಲ್ಲಾನು ಅದನ್ನ ತಡೆದು ಮುಂದುವರಿಯೋದು ಬಹಳ ಕಷ್ಟ ಆಗತ್ತೆ. ಅದಕ್ಕೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಿದ್ದಾರೆ, ವೇದಾಂತ ಅಭ್ಯಾಸಿಗಳು ಆತ್ಮ ಶಿಕ್ಷಣಕ್ಕಾಗಿ ತಿತೀಕ್ಷೆಯನ್ನು ಹೊಂದುತ್ತಾರೆ ಅಂತ. ಇಲ್ಲಿ ತಿತೀಕ್ಷೆ ಅಂದ್ರೆ ಸೈರಣೆ, ಕಷ್ಟವನ್ನ ಸಹಿಸಿಕೊಳ್ಳೋದು, ಎದೆ ಗುಂದದಿರುವುದು ಆ ರೀತಿಯಲ್ಲಿ. ಮತ್ತೆ ನಾನು ಏನು ಇವತ್ತು ಕಷ್ಟಪಡ್ತಿದ್ದೀನೋ ಅದಕ್ಕೆ ಫಲವನ್ನ ನಾನೇ ಪಡಿಬೇಕು ಅನ್ನೋ ಒಂದು ಸ್ವಾರ್ಥ ಇಲ್ಲದೆ ಇರೋದು. ತೆಂಗಿನ ಮರವನ್ನ ನೆಡುವವರು ಮುಂದಿನ ಪೀಳಿಗೆಗಾಗಿ ಅದನ್ನ ನೆಡೀತಾರೆ. ಹಾಗೆ ನಾವು ಹುಟ್ಟು ಹಾಕಿದ ಒಳ್ಳೆಯ ಕಾರ್ಯ ನಮ್ಮ ಸಾವಿಂದ ಅದು ಕೊನೆಗೊಳ್ಳುವುದಿಲ್ಲ. ಮೃತಿಯೇ ಜೀವನ ಕಥೆಯ ಕೊನೆಯಲ್ಲ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ನೀನು ಮಾಡಿದ ಕಾರ್ಯ ಒಳ್ಳೆಯದಾಗಿದ್ದರೆ ನಿನ್ನ ಒಂದು ಮರಣದ ನಂತರ ಇನ್ನೊಂದು ಪೀಳಿಗೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಹೋಗತ್ತೆ. ಅದರಿಂದ ಒಂದು ಆಸೆಯಲ್ಲಿ ಒಂದು ಮಿತಿಯನ್ನ ಇಟ್ಕೋ, ಮತ್ತೆ ನನ್ನ ಜೀವನ ಇರೋದ್ರೊಳಗೆ ಇದು ಮುಗಿದು ಹೋಗ್ಬೇಕು ಅನ್ನೋ ಒಂದು ಹಂಬಲವನ್ನ ಇಟ್ಕೋಬೇಡ. ನಿನ್ನ ಕೆಲಸವನ್ನ ನೀನು ಸೈರಣೆಯಿಂದ ನಿಧಾನಕ್ಕೆ ಎಲ್ಲ ಕಷ್ಟಗಳನ್ನು ಸಹಿಸ್ತಾ ಮಾಡಿಕೊಂಡು ಹೋಗು, ಅದು ಹಿತಗಳಿವು ನರಕುಲಕ್ಕೆ. ಈ ರೀತಿಯಲ್ಲಿ ನೀನು ಮಾಡಿದಾಗ ಮನುಷ್ಯ ಜನ್ಮ ಮನುಷ್ಯ ಕೋಟಿಗೆ ನೀನು ನಿಜವಾದ ಒಂದು ಬೆಲೆ ಉಳ್ಳ ಕೆಲಸ ಮಾಡಿದೀಯಾ ಅಂತ ಹೇಳಿ ಹೊಗಳುವ ರೀತಿಯಲ್ಲಿ ನೀನು ಬದುಕೋ ಹಾಗಾಗತ್ತೆ ಮಂಕುತಿಮ್ಮ ಅಂತ ಇಲ್ಲಿ ಹೇಳಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜಿನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
2: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ.
1: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

0: ನಮಸ್ಕಾರ, ನಾನು ನಿಮ್ಮ ವೆಂಕಟೇಶ್ ಡಿಸಿ, ಗಾಯಕ ಸಂಗೀತಗಾರ.
1: ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾನು ಚಿಕ್ಕ ವಯಸ್ಸಿನಿಂದನೂ ಕೇಳ್ಕೊಂಡು ಬಂದಿರುವಂತಹ ಒಂದು ಅರ್ಥಪೂರ್ಣವಾದಂತಹ ಒಂದು ಮೀಡಿಯಂ ಅಂತ ಹೇಳಬಹುದು. ಅದರಲ್ಲಿ ಬಹಳ ನಮ್ಮ ಅಂತರಂಗದ ಬೆಳವಣಿಗೆಗೆ ಪೋಷಿಸುವಂತಹ ಎಷ್ಟೋ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ. ನನಗೆ ಬಹಳ ಖುಷಿ ಇದನ್ನ ಕೇಳೋದ್ರಲ್ಲಿ, ಹಾಗೂ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೀನಿ, ಇದನ್ನ ನೀವು ಕೇಳ್ತಾರಿ, ಆಲಿಸ್ತಾರಿ, ಆನಂದಿಸಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿ ಇಂದು ಚೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ, ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ವಾರ್ತೆಗಳ ವಿವರ: ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ. ನಾವೀನ್ಯತೆಯನ್ನು ಪ್ರಾಯೋಗಿಕ ಪರಿಹಾರಗಳಾಗಿ ಪರಿವರ್ತಿಸಲು ವೈಜ್ಞಾನಿಕ ಸಂಸ್ಥೆಗಳು ಮತ್ತು ಸಶಸ್ತ್ರ ಪಡೆಗಳ ನಡುವೆ ನಿಕಟ ಸಹಕಾರ ಅಗತ್ಯವಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಷ್ಟಪತಿ ಭವನದಲ್ಲಿ ಇಂದು 66ನೇ ರಾಷ್ಟೀಯ ರಕ್ಷಣಾ ಕಾಲೇಜು ಕೋರ್ಸ್ನ ಅಧ್ಯಾಪಕರು ಮತ್ತು ಕೋರ್ಸ್ ಸದಸ್ಯರೊಂದಿಗೆ ಸಂವಾದ ನಡೆಸಿದ ಅವರು, ಭದ್ರತೆ ಮತ್ತು ತಾಂತ್ರಿಕ ಅಂಶಗಳು ವೇಗವಾಗಿ ಬದಲಾಗುತ್ತಿವೆ, ಹೊಸ ಮತ್ತು ಸಂಕೀರ್ಣ ಸವಾಲುಗಳು ಎದುರಾಗುತ್ತಿವೆ ಎಂದು ಹೇಳಿದರು. ಈ ಬೆಳವಣಿಗೆಗಳು ಹೆಚ್ಚಿನ ಸಿದ್ದತೆ, ಕಾರ್ಯತಂತ್ರದ ದೂರದೃಷ್ಟಿ ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಅಗತ್ಯವಿದೆ. ಆಧುನಿಕ ಯುದ್ಧ ತಂತ್ರಗಳು, ಸೈಬರ್ ಭದ್ರತೆ, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ವಿಸ್ತರಿಸುವುದರಿಂದ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯವಿಧಾನವು ಹೆಚ್ಚು ಮಹತ್ವದ್ದಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟರು. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಚೀನಾ ಕಡೆಯಿಂದ ಎಷ್ಟೇ ನಿರಾಕರಣೆಗಳು ಬಂದರೂ ಈ ಸ್ಥಾಪಿತ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ಲಡಾಖ್ ಕುರಿತು ಚೀನಾ ಇತ್ತೀಚೆಗೆ ನೀಡಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ 28 ಸ್ಥಳಗಳನ್ನು ಸರ್ವೆ ಆಫ್ ಇಂಡಿಯಾದ ಅಧಿಕೃತ ನಕ್ಷೆಯಲ್ಲಿ ಪ್ರಮಾಣಿತ ಸ್ಥಳನಾಮಗಳು ಮತ್ತು ವೈಶಿಷ್ಟ್ಯದ ಹೆಸರುಗಳೊಂದಿಗೆ ಗುರುತಿಸಲಾಗಿದೆ ಎಂದು ಗೃಹ ಸಚಿವಾಲಯದ ಪತ್ರಿಕಾ ಪ್ರಕಟಣೆ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದು ಹೇಳಿದರು. ಲಡಾಖ್ ಆಡಳಿತ ಮತ್ತು ಸ್ಥಳೀಯ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಸರ್ವೆ ಆಫ್ ಇಂಡಿಯಾದ ಲಡಾಖ್ ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಔಪಚಾರಿಕವಾಗಿ ಗುರುತಿಸುವ ಉದ್ದೇಶವು ಅವುಗಳ ನಿಖರವಾದ ಗುರುತಿಸುವಿಕೆ ಹಾಗೂ ಸಾರ್ವಜನಿಕರಲ್ಲಿ ಉತ್ತಮ ಅರಿವು ಮೂಡಿಸಲು ಅನುಕೂಲ ಮಾಡಿಕೊಡುವುದಾಗಿದೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿ ಹಾಗೂ ಕೈಗಾರಿಕಾ ಸಚಿವ ಕರೆಲ್ ಹ್ಯಾವ್ಲಿಸೆಕ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವ ರಾಜನಾಥ್ ಸಿಂಗ್, ಆತ್ಮನಿರ್ಭರ ಭಾರತಕ್ಕೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಭಾರತ ಜೆಕ್ ಗಣರಾಜ್ಯ ಜಂಟಿ ರಕ್ಷಣಾ ಸಮಿತಿಯ ಅಡಿಯಲ್ಲಿ ಈ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ. ಸಭೆಯಲ್ಲಿ ರಕ್ಷಣಾ ಕೈಗಾರಿಕಾ ಸಹಕಾರದ ಸಮಗ್ರ ಆಯಾಮಗಳನ್ನು ಪರಿಶೀಲಿಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ತಮ್ಮ ಸಚಿವ ಸ್ಥಾನ ಮತ್ತು ರಾಜ್ಯಸಭಾ ಸದಸ್ಯತ್ವ ಎರಡಕ್ಕೂ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರದಲ್ಲಿ ದಿನಗೂಲಿ ಕಾರ್ಮಿಕರ ಮಗನಾಗಿರುವ ತಮಗೆ ಪ್ರಧಾನಿಯವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ತಮ್ಮ ಜೀವನದ ಅತ್ಯಂತ ದೊಡ್ಡ ಸೌಭಾಗ್ಯ ಎಂದು ಡಾ ಮುರುಗನ್ ತಿಳಿಸಿದ್ದಾರೆ. ತಾವು ತಳಮಟ್ಟದ ಕಾರ್ಯಚಟುವಟಿಕೆಗಳಿಗೆ ಮರಳಲು, ಪಕ್ಷದ ಕಾರ್ಯಕರ್ತರೊಂದಿಗೆ ನಿಲ್ಲಲು ಮತ್ತು 2029 ಲೋಕಸಭಾ ಚುನಾವಣೆಗೂ ಮುನ್ನ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಬಲಪಡಿಸಲು ಪೂರ್ಣ ಸಮಯವನ್ನು ಮೀಸಲಿಡಲು ಬಯಸುವುದಾಗಿ ಅವರು ಹೇಳಿದ್ದಾರೆ. ಮಹಾರಾಷ್ಟದ ರತ್ನಗಿರಿಯಲ್ಲಿ ಇಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ದೇಶೀಯ ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ CG-875 ಸೇರ್ಪಡೆಗೊಂಡಿತು. ಸಾಂಪ್ರದಾಯಿಕ ಜಲಫಿರಂಗಿ ಮೂಲಕ ಈ ಹೆಲಿಕಾಪ್ಟರ್ ಅನ್ನು ಸ್ವಾಗತಿಸಲಾಯಿತು. ಈ ಸೇರ್ಪಡೆಯಿಂದ ಪಶ್ಚಿಮ ಕರಾವಳಿಯಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಕಾರ್ಯಾಚರಣಾ ಸಾಮರ್ಥ್ಯ ಗಮನಾರ್ಹವಾಗಿ ವರ್ಧಿಸಲಿದೆ. ಈ ಹೆಲಿಕಾಪ್ಟರ್ ಅತ್ಯಾಧುನಿಕ ರಡಾರ್ ಹೊಂದಿದ್ದು ಅದರ ಎಲೆಕ್ಟ್ರೋ ಆಪ್ಟಿಕಲ್ ಪಾಡ್ ಮತ್ತು ಸ್ವಯಂಚಾಲಿತ ಗುರುತಿನ ವ್ಯವಸ್ಥೆಯ ಮೂಲಕ ದೀರ್ಘ ಶ್ರೇಣಿಯ ಚಿತ್ರ ಸೆರೆಹಿಡಿಯುವಿಕೆ ಮತ್ತು ಗುರುತು ಪತ್ತೆ ಹಚ್ಚುವಿಕೆ ಸಾಮರ್ಥ್ಯಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ದಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014ರಲ್ಲಿದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡಾ 95ರಷ್ಟು ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014ರಲ್ಲಿ 873 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಭಾರತೀಯ ನೌಕಾಪಡೆ ಮತ್ತು ಸೈಪ್ರಸ್ ನೌಕಾಪಡೆ ನಡುವೆ ಪರಸ್ಪರ ಸಹಕಾರ ನಿಟ್ಟನಲ್ಲಿ ಸೈಪ್ರಸ್ನ ಮಾರಿ ನೌಕಾ ನೆಲೆಯಲ್ಲಿಂದು ಮಾತುಕತೆ ನಡೆಯಿತು. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಭಾರತೀಯ ರಕ್ಷಣಾ ನಿಯೋಗ ಮತ್ತು ಸೈಪ್ರಸ್ ನೌಕಾ ಕಮಾಂಡ್ನ ಕಮಾಂಡರ್ ನಿಕೋಲಾಸ್ ಲುಕಾ ನೇತೃತ್ವದ ನಿಯೋಗಗಳ

0: ರಾಷ್ಟ್ರದ ಸ್ವಾಯತ್ತ ಹಕ್ಕನ್ನು ಎತ್ತಿಹಿಡಿಯಲು ಅಂತಾರಾಷ್ಟೀಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಪ್ರತಿಭಟನಾಕಾರರು ಅಂತಾರಾಷ್ಟೀಯ ಸಮುದಾಯವನ್ನು ಒತ್ತಾಯಿಸಿದರು. ಬಲೂಚ್ ಪ್ರಾಂತ್ಯದಲ್ಲಿ ಮಿಲಿಟರಿ ವೈಮಾನಿಕ ದಾಳಿಗಳು ಮತ್ತು ಡ್ರೋನ್ ದಾಳಿಗಳಿಂದ ಉಂಟಾದ ಸಾವು ನೋವು ಸೇರಿದಂತೆ ನಾಗರಿಕ ಸಾವುಗಳ ಬಗ್ಗೆ ಸ್ವತಂತ್ರ ತನಿಖೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. 2027 ಭಾರತ ಜಿಡಿಪಿ ಬೆಳವಣಿಗೆ ಶೇಕಡ 7 ಏರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿ ಪ್ರಕಟಿಸಿರುವ ವರದಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಮುಕ್ತ ವ್ಯಾಪಾರ ಒಪ್ಪಂದಗಳು ಜಾಗತಿಕ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿವೆ ಮತ್ತು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು. ಇಂಧನ ಮತ್ತು ಆಹಾರ ಬೆಲೆಗಳ ಏರಿಕೆ ಹಾಗೂ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಯ ನಡುವೆ ಜಾಗತಿಕ ಆರ್ಥಿಕತೆ ಹೆಚ್ಚು ದುರ್ಬಲಗೊಳ್ಳುತ್ತಿದೆ ಎಂಬ ಐಎಂಎಫ್ ಎಚ್ಚರಿಕೆಯ ಹೊರತಾಗಿಯೂ ಭಾರತದ ಬೆಳವಣಿಗೆ ಆಶಾದಾಯಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಒಂದು ವಿಷಯ ಹೇಳ್ತೀನಿ ಕೇಳೋ, ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
3: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
2: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮಹಾನದಿ ಚಿತ್ರದ ಹಾಡನ್ನ ಕೇಳಿದ್ರಿ. ಕೈಲಾಶ್ ಖೇರ್ ಅವರು ಹಾಡಿದ್ರು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ನೀಲ ಅವರ ಸಂಗೀತ ಈ ಹಾಡಿಗಿತ್ತು. ಸಮಯ 8 ಗಂಟೆ ಆಗ್ತಾ ಇದೆ, ಈಗ ಕೇಳೋಣ ಸುದ್ದಿ ಮುಖ್ಯಾಂಶಗಳನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಜಂಟಿ ಸಮಿತಿಯೊಂದನ್ನು ರಚಿಸಲಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಗೆ ಶೇಕಡಾ 15 ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಶೇಕಡಾ 7.5 ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೆಐಎಡಿಬಿ ಮೂಲಕ ಉದ್ಯಮಗಳಿಗೆ ಮಂಜೂರು ಮಾಡುವ ನಿವೇಶನಗಳಿಗೆ ನಿಗದಿತ ಅವಧಿಯಲ್ಲಿ ಹಣ ಪಾವತಿ ಮಾಡದಿದ್ದರೆ ಅಂತಹವರ ನಿವೇಶನ ಹಂಚಿಕೆಯನ್ನು ನಿಯಮ ಪ್ರಕಾರ ರದ್ದುಪಡಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಮನೆಯಲ್ಲೇ ಕುಳಿತು ಇ ಕೆವೈಸಿ ಮಾಡಿಕೊಳ್ಳಲು ಅನುಕೂಲವಾಗುವ ಅನ್ನಸೇವೆ ಮೊಬೈಲ್ ಆಪ್ ನಾಳೆಯಿಂದ ರಾಜ್ಯದ ಉಳಿದ ಜಿಲ್ಲೆಗಳಲ್ಲೂ ಲಭ್ಯವಾಗಲಿದೆ. ಇದೇ 20 ಇ ಕೆವೈಸಿ ಪೂರ್ಣಗೊಳಿಸಲು ಕೊನೆಯ ದಿನವಾಗಿದೆ. 2026-27 ಆರ್ಥಿಕ ವರ್ಷದ ಮೊದಲ 6 ತಿಂಗಳಲ್ಲಿ ಭಾರತೀಯ ರೈಲ್ವೆಯು ಸರಕು ಸಾಗಣೆ ಮತ್ತು ಪ್ರಯಾಣಿಕರ ವಿಭಾಗಗಳಲ್ಲಿ ನಿರಂತರ ಬೆಳವಣಿಗೆ ದಾಖಲಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ 127.7 ಟನ್ಗಳಷ್ಟಿದ್ದ ಸರಕು ಸಾಗಣೆ ಈ ವರ್ಷದ ಸೆಪ್ಟೆಂಬರ್ನಲ್ಲಿ 135.7 ಟನ್ಗಳಿಗೆ ಏರಿಕೆಯಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಪಿಎಂ ಮೆಮೆಂಟೋಸ್ ಈ ಹರಾಜಿನ 8 ಆವೃತ್ತಿಯ ಅವಧಿಯನ್ನು ಈ ತಿಂಗಳ 31 ವಿಸ್ತರಿಸಲಾಗಿದೆ. ಹರಾಜಿನ ದಿನಾಂಕಗಳು, ಭಾಗವಹಿಸುವಿಕೆಯ ವಿವರಗಳು ಮತ್ತು ಸಂಪೂರ್ಣ ಪಟ್ಟಿಯನ್ನು ವೀಕ್ಷಿಸಲು ಆಸಕ್ತ ಬಿಡ್ದಾರರು ಪಿಎಂ ಮೆಮೆಂಟೋಸ್ ಈ ಹರಾಜಿನ ಅಧಿಕೃತ ಪೋರ್ಟಲ್ pmmementos.gov.in ಭೇಟಿ ನೀಡುವಂತೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ವೈಮಾನಿಕ ದಾಳಿಗಳ ಸಂದರ್ಭದಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಭಾರತೀಯರು ಮನೆಯೊಳಗೆ ಇರುವಂತೆ ಭಾರತದ ರಾಯಭಾರ ಕಚೇರಿ ಸಲಹೆ ನೀಡಿದೆ. ಇದೇ ವೇಳೆ ಮುನ್ನೆಚ್ಚರಿಕಾ ಕ್ರಮವಾಗಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಯನ್ನು ತೆರೆಯಲಾಗಿದೆ ಎಂದು ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಈಗ ಕಾರ್ಯಕ್ರಮ ನಿಮ್ಮ ಆಯ್ಕೆ, ಕರೆ ಮಾಡಿ ನಿಮಗಿಷ್ಟವಾಗಿರೋ ಹಾಡುಗಳನ್ನು ಕೇಳಿ ಪ್ರಸಾರ ಮಾಡ್ತೀವಿ. ಈಗ ಎರಡು ಜಾಹೀರಾತು, ಇದಾದ ನಂತರ ಒಂದು ಸಣ್ಣ ಹಾಡು ಪ್ರಸಾರ ಆಗುತ್ತೆ, ಅದಾದ ನಂತರ ನಿಮ್ಮ ಕರೆಗಳನ್ನು ತಗೋತೀವಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಪ್ರೀತಿಯ ಕೇಳುಗರೆ, ಕರೆಯನ್ನ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಸಮಯ ಆಗಲಿ 8:05 ಆಗಿದೆ. ಮೊದಲನೇ ಕರೆ ತಗೊಳ್ಳೋಕ್ಕೂ ಮುಂಚೆ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ಇದಾದ ನಂತರ ಯಾವ ಕೇಳುಗರು ಸಂದೇಶ ಕಳಿಸ್ತಾರೋ ಅಥವಾ ಕರೆ ಮಾಡ್ತಾರೋ ನೋಡೋಣ.

ರಣಧೀರ ಚಿತ್ರದ ಹಾಡನ್ನು ಕೇಳಿದ್ರಿ. ವೃಂದಗಾನ ಆಗಿತ್ತು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಹಾಡಿಗಿತ್ತು. ನಮ್ಮ ಒಬ್ಬ ಕೇಳುಗರು ಕರೆಯನ್ನು ಮಾಡಿದರು, ತಗೊಳ್ಳೋ ಅಷ್ಟೊತ್ತಿಗೆ ಕಟ್ಟಾಯಿತು. ಅವರು ಮಹಿಷಾಸುರ ಮರ್ದಿನಿ ಚಿತ್ರದ ಯಾವುದಾದ್ರೂ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದರು. ಅವ್ರಿಗೋಸ್ಕರ ಮಹಿಷಾಸುರ ಮರ್ದಿನಿ ಚಿತ್ರದ ಹಾಡು ನಿಮಗಾಗಿ.

0: ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿ ಸದಾಶಿವಯ್ಯ, ಚಿ ಸದಾಶಿವಯ್ಯ ಅವರ ಸಾಹಿತ್ಯದಲ್ಲಿ ಎಪಿ ಕೋಮಲ್ ಅವರು ಹಾಡಿದರು. ಮಹಿಷಾಸುರಮರ್ದಿನಿ ಚಿತ್ರದ ಹಾಡನ್ನು ನೀವಿದೀಗ ಕೇಳಿದ್ರಿ. ನಮ್ಮ ಮುಂದಿನ ಕೇಳುಗರು ಲೈನಲ್ಲಿದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ನಾಗರಾಜ್ ಅಂತ ಮೇಡಮ್.
0: ನಾಗರಾಜ್ ಅವರೇ ಎಲ್ಲಿಂದ?
1: ಮುತ್ತಿಕೆರೆಯಿಂದ.
0: ಹೇಳಿ ನಾಗರಾಜ್ ಅವರೇ, ಯಾವ ಹಾಡು ಬೇಕಾಗಿತ್ತು ನಿಮ್ಗೆ?
1: ನನ್ನ ಮಗನಿಗೋಸ್ಕರ ಬಡವರು ಬಂದು ನಿನ್ನ ಕಂಗಳ ಬಿಸಿ ಅನಿಗಳ ಅಂತ ಇದೆ ನೋಡಿ,
0: ಪ್ರಸಾರ ಮಾಡ್ತೀವಿ.
1: ಆ ರೆಕಾರ್ಡ್ ಬೇಕು ಮೇಡಮ್. ನಮ್ಮ ಮಗಳು ತುಂಬಾ ಇಷ್ಟಪಡ್ತಾಳೆ ಅದನ್ನ. ಇಲ್ಲಿ ರಜೆಗೆ ಬಂದಿದ್ದಾಳೆ ಈಗ.
0: ಹೌದಾ, ನಿಮ್ಮ ಮಗಳ ಹೆಸರು?
1: ಶ್ವೇತಾ ಅಂತ.
0: ಆಯ್ತಾಯ್ತು, ಪ್ರಸಾರ ಮಾಡ್ತೀವಿ ಅವ್ರಿಗೋಸ್ಕರ. ಯಾಕೆ ಇಷ್ಟ ಈ ಹಾಡು ನಿಮ್ಗೆ, ನಿಮ್ಮ ಮಗಳಿಗೆ?
1: ನಮ್ಮ ಮಗಳಿಗೆ ಅದು ಏನ್ ತುಂಬಾ ಇಷ್ಟ ಅಂತ ಮೇಡಮ್, ಅದು
0: ನಿಮ್ಗೋಸ್ಕರ ಹಾಡ್ತಾ ಇದಾರೆ. ಯಾಕಂದ್ರೆ ಇದು ತಂದೆಗೋಸ್ಕರ ಹಾಡುವಂತ ಹಾಡಲ್ವಾ? ಹಾಗಾಗಿ ನಿಮ್ಮ ಖಂಡಿತ ನಿಮ್ಮ ಮಗಳ ಜೊತೆ ಕೇಳ್ತಾ ಖುಷಿ ಪಡಿ. ಈ ಹಾಡನ್ನ ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು.
0: ಧನ್ಯವಾದ ಸರ್. ನಮಸ್ತೆ.
1: ಧನ್ಯವಾದಗಳು.

ನೀವು ನಮಗೆ ಕರೆ ಮಾಡಬೇಕು ಅಂದರೆ ಈ ನಂಬರ್ನ ಬರ್ಕೊಳ್ಳಿ ಹೇಳ್ತೀನಿ. ಈ ನಂಬರ್ಗೆ ನಮ್ಗೆ ಒಬ್ಬ ಕೇಳುಗರು ಪುನಃ ನಂಬರ್ ತಿಳಿಸಿ ಅಂತ ನಮಗೆ ಸಂದೇಶನ ಕಳಿಸಿದ್ದಾರೆ. 2237 4777 ಇನ್ನೊಂದ್ಸತಿ ಹೇಳ್ತೀನಿ, 2237 4777 2237 7888 2237 7888 ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಹಾಡನ್ನು ಕೇಳಬಹುದು.

ಇನ್ನೊಂದು ಸಂಖ್ಯೆ ಹೀಗಿದೆ, 2226157, 2226157257. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಹಾಡನ್ನು ಕೇಳ್ಬೋದು. ಬನ್ನಿ ಮುಂದಿನ ಕರೆ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ. ಹಲೋ,

0: ಓಕೆ.
1: ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ?
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡೋದು?
2: ಮೇಡಮ್ ಮಹೇಶ್ ಹೊಸೂರು ಶಿಕಾರಿಪ. ಮೇಡಮ್
1: ಮಹೇಶ್ ಅವರೇ, ನೀವು ಯಾವಾಗ ಕರೆ ಮಾಡಿದ್ದು?
2: ಇಲ್ಲ ಮೇಡಮ್, ಸುಮಾ ಒಂದೂವರೆ ತಿಂಗಳ ಮೇಲೆ ಆಯ್ತು ಮೇಡಮ್.
1: ಹೌದಾ, ಯಾವ ಹಾಡು ಬೇಕಾಗಿತ್ತು ನಿಮಗೆ?
2: ಮೇಡಮ್ ನನಗೆ ಮೋಡದ ಮರೆಯಲ್ಲಿ ಫಿಲಂ ಇಂದ ಮೇಡಮ್. ಅದರೊಳಗೆ ಬಾಳು ಉಯ್ಯಾಲೆಯಂತೆ ನಿನ್ನ ಮಾತು ಸಂಗೀತದಂತೆ, ಈ ಸಾಂಗ್ ಮೇಡಮ್.
1: ನಮ್ಗಾಗ್ಲೇ ಸಂದೇಶಗಳು ಬರ್ತಾ ಇದೆಯಲ್ವಾ ನಿಮ್ ಬಗ್ಗೆ?
2: ಇಲ್ಲ ಮೇಡಮ್, ಕರೆಕ್ಟ್ ಒಂದೂವರೆ ತಿಂಗಳ ಆಯ್ತು ಮೇಡಮ್.
1: ದಿನ ಕೇಳ್ತಾರೆ ನಮ್ಮ ಕೇಳುಗರು. ನಾವ್
2: ಮೆಸೇಜ್ ಮಾಡ್ತಿರ್ತೀವಿ ಬಿಡು ಮೇಡಮ್. ಭಾಗವಹಿಸಿರ್ತೀವಲ್ಲ, ಇದಕ್ಕೆ ಕಾಲ್ ಮಾಡಿಲ್ಲ ಮೇಡಮ್.
1: ಯಾವಾಗ ಕೊನೆ ಬಾರಿ ನೀವು ಕಾಲ್ ಮಾಡಿದ್ದು?
2: ಕರೆಕ್ಟ್ ಒಂದೂವರೆ ತಿಂಗಳ ಆಯ್ತು ಮೇಡಮ್.
1: ಆಯ್ತು, ನಿಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀವಿ.
2: ಸರಿ ಮೇಡಮ್,
1: ಧನ್ಯವಾದಗಳು.
2: ಓಕೆ.

0: ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು
1: ಕಿರಣ್ ಅಂತ
0: ಹೇಳಿ, ಎಲ್ಲಿಂದ?

0: ನಾವು ಕಿರಣ್ ಅಂತ ಬೆಂಗಳೂರಲ್ಲಿ ಇರ್ತೀವಿ. ಪಾರ್ಟ್ ಟೈಮ್ ಅಗ್ರಿಕಲ್ಚರು ಮತ್ತೆ ಪಾರ್ಟ್ ಟೈಮ್ ಜಾಬು ಎಲ್ಲ ಎರಡೂ ಮಾಡ್ತಾ ಇದೀವಿ.
1: ಹೌದಾ, ಎಲ್ಲ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಫುಲ್ ಟೈಮ್ ಯಾವ್ದು ಮಾಡ್ತಾ ಇದ್ದೀರಾ? ಫುಲ್ ಟೈಮ್ ಆಕಾಶವಾಣಿ ಕೇಳಬೇಕು ಅಲ್ವಾ?
0: ಹೌದು
1: ಹೇಳಿ ಸರ್, ಯಾವ ಹಾಡು ಬೇಕಾಗಿತ್ತು?
0: ಅದು ಯಾವಾಗ್ಲೂ ನಾನು ನಮ್ಮ ಹಳ್ಳಿಗೆ ಹೋದಾಗ ರೇಡಿಯೋ ನಾನು ಒಬ್ಬೇ ಇರ್ತೀನಿ, ರೇಡಿಯೋ ಆನ್ ಮಾಡ್ಕೊಂತೀನಿ, ಈ ಮೊಬೈಲ್ ಅಲ್ಲಿ ಆಯ್ತು ಅಥವಾ ರೇಡಿಯೋ ಅಂತ ಆಯ್ತು ಅವಾಗ ಕೇಳ್ತಾ ಇರ್ತೀನಿ. ಮತ್ತೆ ನಾವು ಸ್ವಲ್ಪ ಬೇರೆ ಬೇರೆ ಸೈಟ್ಗೆ ಹೋಗೋದೆಲ್ಲ ಇರುತ್ತೆ, ಅವಾಗ ನಿಮ್ಮ ರೇಡಿಯೋಗಳನ್ನ ಬಹಳ ಕೇಳ್ತಾ ಇರ್ತೀನಿ.
1: ಯಾವ ತರ ಹಾಡುಗಳನ್ನ ಇಷ್ಟಪಡ್ತೀರಾ?
0: ಹಳೆ ಹಾಡುಗಳೇ ಮೇಡಮ್.
1: ಹಳೆ ಹಾಡುಗಳು ಯಾಕೆ? ಹೊಸ ಹಾಡುಗಳು ಇಷ್ಟ ಆಗಲ್ವಾ?
0: ಇರುತ್ತೆ, ಅದರಲ್ಲಿ ಡ್ರಮ್ಮು ಮತ್ತೆ ಇವು ಬಹಳ ಇರುತ್ತೆ, ಮ್ಯೂಸಿಕ್ಸ್.
1: ಆಯ್ತು,
0: ಒಂದು
1: ಹೇಳಿ ಹೇಳಿ.
0: ಹಳೆ ಒಂದು ನೆನಪುಗಳನ್ನು ಜ್ಞಾಪಕ ಮಾಡುತ್ತೆ.
1: ಓಕೆ,
0: ನಾವು ಚಿಕ್ಕವರಿದ್ದಾಗ ನಾವು ಹೆಂಗ್ ಬೆಳದ್ವಿ ಅಂತ ಹೇಳ್ಬಿಟ್ಟು ಹಾಡುಗಳು ಬಹಳ ಹಾಡುಗಳಿದಾವೆ. ಅದರಲ್ಲಿ ಫೇವ್ರೇಟ್ ಅಂದ್ರೆ ನಮ್ಮ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಅಂತ ಹೇಳ್ಬಿಟ್ಟು.
1: ಆಯ್ತು, ಮೊದಲನೇ ಸತಿ ಕರೆ ಮಾಡ್ತಾರದ್ ನಮ್ಗೆ?
0: ಇಲ್ಲ, ಎರಡನೇ ಸರಿ ಇದು.
1: ಹೌದಾ, ಯಾವಾಗ ಮಾಡಿದ್ರಿ ಮೊದಲು?
0: ಒಂದು ಒಂದ್ ಮಂತ್ ಆಯ್ತು ಅನ್ಸುತ್ತೆ.
1: ಒಂದ್ ತಿಂಗಳ ಆಯ್ತಾ? ಆಯ್ತು, ನಿಮ್ಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀವಿ. ಯಾವ ಹಾಡು ಬೇಕಾಗಿತ್ತು?
0: ಬಂಗಾರ ಮನುಷ್ಯದು ಇದು, ಸರಿ, ಕಾಮನ ಬಿಲ್ಲದು.
1: ಹಾ,
0: ಉಳುವ ಯೋಗ್ಯ.
1: ಆಯ್ತು, ನಿಮ್ಗೋಸ್ಕರ ಪ್ರಸಾರ ಮಾಡ್ತಾ ಇದೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.

0: ಕುವೆಂಪು ಅವರ ರಚನೆ ಸಿ ಅಶ್ವಥ್ ಅವರು ಹಾಡಿದ್ರು. ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆಯಲ್ಲಿ ಕಾಮನಬಿಲ್ಲು ಚಿತ್ರಕ್ಕಾಗಿ ಹಾಡನ್ನು ಅಳವಡಿಸಿಕೊಂಡಿದ್ರು. ಬನ್ನಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು? ಹೇಳಿ ಮಹಾಂತೇಶ್ ಅವರೇ, ಯಾವ ಹಾಡು ಬೇಕಾಗಿತ್ತು ನಿಮಗೆ?
1: ಮೇಡಮ್
0: ಆಯ್ತು, ನಿಮಗೋಸ್ಕರ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ.

0: ಸುಲಭವಾಗಿ ಹಾಡಿದ್ದಾರೆ ಎಸ್ ಜಾನಕಿ ಅವರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಮಯೂರ ಚಿತ್ರದ ಹಾಡನ್ನು ನೀವಿದೀಗ ಕೇಳಿದ್ರಿ. ಮುಂದಿನ ಕರೆ ಯಾರಾದರೂ ಇದ್ದಾರಾ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಕೊಪ್ಪಳ ಜಿಲ್ಲೆ ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಿಗೆ ಮಾತಾಡೋದು.
0: ಮಂಜುನಾಥ್ ಅವರಾ? ಹೇಳಿ ಮಂಜುನಾಥ್ ಅವರೇ, ಯಾವ ಹಾಡನ್ನ ಕೇಳ್ತಾ ಇದ್ದೀರಾ?
1: ನಾನು ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯ ಯಜಮಾನ ಚಿತ್ರದಿಂದ ಪ್ರೇಮಚಂದ್ರಮ್ಮ ಹಾಡಿದ್ದೀನಿ.
0: ಆಯ್ತು, ಪ್ರಸಾರ ಮಾಡ್ತೀವಿ. ನಿಮಗೋಸ್ಕರ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

0: ಯಜಮಾನ ಚಿತ್ರದ ಹಾಡನ್ನು ಕೇಳಿದ್ರಿ. ರಾಜೇಶ್ ಕೃಷ್ಣನವರು ಹಾಡಿದ್ರು, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥನ್ ಅವರ ಸಂಗೀತದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ. ಮುಂದಿನ ಕರೆ ಯಾರು ಮಾಡಿದರೆ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್. ಅರೆ
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್ ಅರೆ ನಾನು ಹೊನ್ನೂರಲ್ಲಿ ಹನುಮಂತಾಪುರದಿಂದ.
0: ಹೇಳಿ ಹೊನ್ನೂರಲ್ಲಿ ಅವ್ರೆ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್ ಅರೆ. ತಾವಾಗಿದ್ದೀರಾ?
0: ಆರಾಮು. ಹೇಳಿ, ಊಟ ಆಯ್ತಾ?
1: ಇನ್ನಿಲ್ಲ ಮೇಡಮ್ ಅರೆ, 9 ಗಂಟೆಗೆ.
0: 9 ಗಂಟೆಗೆ ಹೇಳಿ, ಯಾವ ಹಾಡು ಕೇಳ್ತಾ ಇದೀರಾ ಇವತ್ತು?
1: ಮೇಡಮ್ ಅರೆ ನನಗೆ ಕರಡಿನ ಕರೆ ಚಿತ್ರದಿಂದ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಐತಲ್ಲ ಮೇಡಮ್ ಅರೆ, ಆ ಹಾಡು ಪ್ರಸಾರ ಮಾಡಿ ಮೇಡಮ್.
0: ನೋಡಿದೀರಾ ಜಂಬೂ ಸವಾರಿ?
1: ಜಂಬೂ ಸವಾರಿ ಒಂದ್ ಬಹಳ ಚಿಕ್ಕವನಿದ್ದಾಗ ಹೋಗಿದ್ ಮೇಡಮ್ ರೀ, ಇತ್ತೀಚಿಗೆ ಯಾವಾಗ್ಲೂ ಹೋಗಿಲ್ಲ.
0: ಆಯ್ತು, ಹೋಗ್ಬಿಟ್ ಬನ್ನಿ. ನಿಮಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ.
1: ಧನ್ಯವಾದ ಮೇಡಮ್.
0: ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
0: ಅರಂಜಿ ಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಇದೆ ಹಾಡಿಗೆ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಕರುಳಿನ ಕರೆ ಚಿತ್ರದ ಹಾಡು ನಿಮಗಾಗಿ.
2: ಮೈಸೂರು ದಸರಾ

0: ಮೈಸೂರು ದಸರ ಎಷ್ಟು ಸುಂದರ ಎಲ್ಲಿಗೆ ನಗೆಯ ಪನ್ನೀರ ಎಲ್ಲೆಲ್ಲು ನಗೆಯ ಪನ್ನೀರ.
1: ನಮ್ಮ ಮುಂದಿನ ಕರೆ ಯಾರು ಮಾಡಿದರೆ ನೋಡೋಣ. ಹಲೋ ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರು ಮಾತಾಡೋದು?
2: ಮಾಧವನ್ ಅಂತ, ಚೆನ್ನೈಯಿಂದ ಮೇಡಮ್.
1: ಚೆನ್ನೈಯಿಂದ ಮಾಧವನ್ ಅವರೇ, ನೀವು ನಮಗೆ ಸಂದೇಶ ಕಳಿಸ್ತಾ ಇರ್ತೀರಾ ಅಲ್ವಾ?
2: ಹೌದು ಮೇಡಮ್.
1: ಚೆನ್ನೈ ಅಂತ ಯಾಕೆ ಹಾಕೊಂಡಿದ್ರ ಅಲ್ಲ ಹೋಗಿ ನೀವು?
2: ಚೆನ್ನೈಯಲ್ಲಿ ಮೇಡಮ್.
1: ಮೊದಲಿಂದನೂ ಅಥವಾ ಇವಾಗ?
2: ಈಗ ಒಂದು 4 ವರ್ಷ ಆಯ್ತು.
1: ಹೌದಾ, ಅಂದ್ರೆ ನಿಮ್ಮ ಕೆಲಸದ ನಿಮಿತ್ತವಾಗಿ ಅಲ್ಲಿ ಹೋಗಿದ್ದೀರಾ?
2: ಇಲ್ಲ ಇಲ್ಲ, ಕೆಲಸ ಎಲ್ಲ ರಿಟೈರ್ಡ್ ಆಯ್ತು ಮೇಡಮ್, ರೈಲ್ವೆಯಲ್ಲಿ 2016.
1: ಮತ್ತೆ ಚೆನ್ನೈಗೆ ಹೋಗೋಕೆ ಕಾರಣ?
2: ಮಕ್ಕಳಿಗೋಸ್ಕರ.
1: ಹೌದಾ, ಆಯ್ತು. ಹೇಳಿ ಮಾಧವನ್ ಅವರೇ, ಯಾವ ಹಾಡು?

0: ಬಂದ್ರೆ ಬೆಳಿಗ್ಗೆ ಪುನಃ ಎದ್ದು ಓಡ್ ಬಿಡೋರು.
1: ಓಹೋ, ಹಾಗೆ.
0: ಅವಾಗೆಲ್ಲ ಮದ್ರಾಸ್ತಾನೆ ಮೇಡಮ್. ಆ ಮಸಣದವು ಮಾಡುವಾಗ ಮಾತ್ರ ನಮ್ಮ ಮೈಸೂರಲ್ಲಿ ಅವ್ರದ್ದು ಇದಾಯ್ತು ಶೂಟಿಂಗ್. ಅವಾಗ ಮಾತ್ರ ಸ್ವಲ್ಪ ಹತ್ರ ನೋಡಿದ್ವಿ ಚೆನ್ನಾಗಿ.
1: ಸೊ ನೀವು ಅವಾಗಿಂದ ಚೆನ್ನೈಲಿ ಇದ್ದೀರಾ?
0: ಈಗ 4 ವರ್ಷ ಆಯ್ತು ಮೇಡಮ್.
1: ಮತ್ತೆ ಪುಟ್ಟಣ್ಣ ಅವ್ರನ್ನ ನೋಡಿದಾಗ
0: ಅವಾಗ ಹೆಚ್ಚು ಕಮ್ಮಿ 76-77
1: ಅವಾಗ ಅಲ್ಲಿ ಇದ್ರ ನೀವು ಚೆನ್ನೈಯಲ್ಲಿ? ಆಯ್ತು, ನಿಮಗೋಸ್ಕರ ವಿದ್ಯಾರಣ್ಯಪುರಂ ಚೆನ್ನೈಯಲ್ಲ? ಚೆನ್ನೈಯಲ್ಲಿ ವಿದ್ಯಾರಣ್ಯಪುರಂ ಇದೆಯಾ?
0: ಇಲ್ಲ ಮೇಡಮ್,
1: ಮೈಸೂರಲ್ಲಿ ನೋಡಿದ್ದ. ಆಯ್ತು,
0: ಮೈಸೂರಲ್ಲೇ ಇದ್ದಿದ್ದವರು ಮಕ್ಕಳೆಲ್ಲ.
1: ಹೌದು ಹೌದು.
0: ಆಮೇಲೆ ಮಕ್ಕಳೆಲ್ಲ ಇಲ್ಲೇ ಇದ್ರು ಕಡೆ ತನಕ ನಮ್ಮ ಮಕ್ಕಳು ಯಾರು ಆ ಕಡೆ ಹೋಗ್ಲಿಲ್ಲ.
1: ಹೌದು ಹೌದು. ಆಯ್ತು ಮಾಧವನವರೇ, ನಿಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.

0: ಅದ್ಭುತವಾದ ಹಾಡಿದಾಗಿತ್ತು. ವಿಜಯ ನರಸಿಂಹ ಅವರು ಬರೆದಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತದ ದಿವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ಮಾಧವನ್ ಅವ್ರಿಗೆ ಧನ್ಯವಾದಗಳು ಇಂಥ ಹಾಡನ್ನು ನಮ್ಮ ಹತ್ರ ಕೇಳೋದಕ್ಕೆ. ಬನ್ನಿ ಮುಂದೆ ಯಾರಿದ್ದಾರೆ ನಮ್ಮ ಕರೆ ನದಿ ನೋಡೋಣ. ಹಲೋ ನಮಸ್ತೆ.
1: ನಮಸ್ಕಾರ ಮೇಡಮ್, ನಾನು ವಿಜಯ ಕುಮಾರ್ ಗಿರ್ನಲ್ಲಿಂದ ಮಾತಾಡ್ತಾ ಇದ್ದೇನೆ.
0: ನಮಸ್ತೆ ವಿಜಯ ಕುಮಾರ್ ಅವರೇ, ಹೇಳಿ ಊಟ ಆಯ್ತಾ?
1: ಊಟ ಆಯ್ತು ಮೇಡಮ್, 8 ಗಂಟೆಗೆ ಊಟ ಆಗೋಯ್ತು.
0: ಒಳ್ಳೇದು, ತುಂಬಾ ಒಳ್ಳೇದು, ಬೇಗ ಒಳ್ಳೆ ಊಟ ಮಾಡಿದ್ರೆ ಒಳ್ಳೇದು.
1: ಹೌದು ಮೇಡಮ್, 8 ಗಂಟೆ ಒಳಗೆ ಮಾಡ್ಬೇಕಂತೆ.
0: ಹೌದು ಹೌದು, ಹೇಳಿ ಏನ್ ಮಾಡ್ಕೊಂಡಿದ್ದೀರಾ ತಾವು?
1: ನಾನು ಇವಾಗ ನಿವೃತ್ತನಾಗಿದ್ದೇನೆ, ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ವಿವಿಧ ಭಾರತಿ ಕೇಳೋದೇ ನನ್ನ ಒಂದು ಹವ್ಯಾಸ ಆಗ್ಬಿಟ್ಟಿದೆ.
0: ಅಂದ್ರೆ ಮೊದಲು ಕೇಳ್ತಿದ್ರಿ ಅನ್ಸುತ್ತಲ್ವ, ನೀವು ನಿವೃತ್ತರಾಗಿದ್ರು ಅಂದ್ರೆ ಮೊದಲು ನೀವು ಕೇಳ್ತಾ ಇದ್ರಿ ಅನ್ಸುತ್ತೆ ವಿವಿಧ ಭಾರತಿನೆಲ್ಲ.
1: ಹೌದು ಮೇಡಮ್, ನಾನು ಸುಮಾರು 30 ವರ್ಷದಿಂದ ಕೇಳ್ತಾ ಇದ್ದೀನಿ ನಾನು.
0: ಹೌದಾ,
1: ಹಿಂಗಾಗಿ ನಂಗೆ ವಿವಿಧ ಭಾರತಿ ಅಂದ್ರೆ ತುಂಬಾ ಒಂದು ಅಚ್ಚುಮೆಚ್ಚಿನ ಒಂದು ಆಪ್ತ ಸ್ನೇಹಿತ ಆಗಿಬಿಟ್ಟಿದೆ.
0: ನೋಡಿ ನೋಡಿ, ನಿಮ್ಮ ಕುಟುಂಬದ ಸದಸ್ಯ ಅಲ್ವಾ?
1: ಹೌದು ಹೌದು ಮೇಡಮ್, ನಿಜವಾಗಿ ಒಂದು ಆಪ್ತ ಸ್ನೇಹಿತ ಆಗಿಬಿಟ್ಟಿದೆ.
0: ಓಕೆ, ತುಂಬಾ ಖುಷಿ ಆಯ್ತು. ಹೇಳಿ ಸರ್, ನಿಮ್ಗೆ ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಮೇಡಮ್, ಭಾವತೂರ್ ಗಂಡು ಚಿತ್ರದಿಂದ ಮಾನವನಾಗವೇ ಇಲ್ಲ ದಾನವನಾಗವೇ.
0: ಇದು ಒಂದು ಅದ್ಭುತವಾದ ಹಾಡು, ತುಂಬಾ ಒಳ್ಳೆ ಹಾಡನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾಕೆ ಇಷ್ಟ ಈ ಹಾಡು ನಿಮ್ಗೆ?
1: ಇದು ತುಂಬಾ ಅರ್ಥಗರ್ಭಿತ ಹಾಡಿದೆ, ಇದರಿಂದ ಕಲಿಬೇಕಾದ ಪಾಠ ತುಂಬಾ ಇದೆ.
0: ಹೌದು,
1: ಹಾಡು ಕೇಳ್ಬಿಟ್ರೆ ತುಂಬಾ ಒಂದು ಇದು ಬರ್ತದೆ.
0: ಹೌದು, ಒಳ್ಳೆ ಪಾಠ ಇದೆ, ನೀತಿ ಪಾಠ ಇದೆ ಈ ಹಾಡಲ್ಲಿ.
1: ಹೌದು ಮೇಡಮ್,
0: ಖಂಡಿತ ಪ್ರಸಾರ ಮಾಡ್ತೀವಿ ನಿಮಗೋಸ್ಕರ.
1: ಕರೆ,
0: ನನ್ನ ಹೆಸರು ಶ್ರೀ ಗೌರಿ ಅಂತ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಹಾಡನ, ಬಹದ್ದೂರ್ ಗಂಡು. ಇದರಲ್ಲಿ ಅವರು ಜಯಂತಿ ಅವ್ರಿಗೆ ಹೇಳ್ತಾ ಇರ್ತಾರಲ್ವಾ ಈ ಹಾಡನ್ನ? ಹೌದು ಹೌದು, ಎಂ ರಂಗಾರಾವ್ ಅವರ ಸಂಗೀತ ಇದೆ. ಬನ್ನಿ, ನಿಮಗೋಸ್ಕರ ನಿಮ್ಮ ಮೆಚ್ಚಿನ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ ನಮಸ್ತೆ.

0: ಈ ಹಾಡಂತೂ ಎಲ್ಲರ ಮನ ಗೆದ್ದಿದೆ, ಇದಂತೂ ಖಡಾ ಖಂಡಿತವಾಗಿ ಹೇಳಬಹುದು. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಸುರೇಶ್ ಭಟ್.
0: ಸುರೇಶ್ ಭಟ್ ಅವರೇ, ಹೇಳಿ ಸರ್, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ನೀವು?
1: ಮೇಡಮ್, ನಮ್ದು ಹೋಟ್ಲ್ ಇದೆ ಮೇಡಮ್, ಗೌರಿಬಿದ್ದೂರಲ್ಲಿ.
0: ಓ, ಯಾವ ರೀತಿ ಹೋಟೆಲ್ ನಿಮ್ದು? ಫಾಸ್ಟ್ ಫುಡ್ ಅಥವಾ ಯಾವ ತರ?
1: ಇಲ್ಲ, ಫಾಸ್ಟ್ ಫುಡ್ ಅಂದ್ರೆ ಸೆಲ್ಫ್ ಸರ್ವಿಸ್.
0: ಸರ್, ಹಾಗಿದ್ರೆ ಒಂದು ಒಂದು ರೆಸಿಪಿ ಹೇಳಿ. ಮತ್ತೆ ನಮ್ಮ ಎಷ್ಟೋ ಹೆಣ್ಮಕ್ಳು ಕೇಳಿಸ್ಕೊತಾ ಇರ್ತಾರೆ ರೇಡಿಯೋನ, ಒಂದೊಳ್ಳೆ ಪಾಕವಿಧಾನ ಹೇಳ್ತೀರಾ?
1: ಉಪ್ಪಿಟ್ಟು ಮಾಡೋದು ಹೇಳ್ಬೇಡ ಮೇಡಮ್ ಅವ್ರಿಗೆ.
0: ಉಪ್ಪಿಟ್ಟು ಮಾಡೋದು ಹೇಳ್ತೀರಾ? ಆಯ್ತು, ಹೇಳಿ ಸರ್.
1: ಬಾಂಡ್ಲಿಗೆ ಎಣ್ಣೆ ಹಾಕೊಂಡು, ಆಮೇಲೆ ತರಕಾರಿ ಏನೋ ಸ್ವಲ್ಪ ಹಚ್ಕೊಂಡ್ಬಿಟ್ಟು, ಕ್ಯಾರೆಟ್, ಹುರುಳಿಕಾಯಿ ಸಣ್ಣದಾಗಿ ಹಚ್ಚಿ, ಅದಕ್ಕೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ, ಚೆನ್ನಾಗಿ ಕಲಸ್ಬಿಡಿ. ಚೆನ್ನಾಗಿ ಆದ್ಮೇಲೆ ಬಿಸಿ ಬಿಸಿ ಕಾಯಿಸಿದ ನೀರು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅರ್ಧ ಕೆಜಿ ರವೆಗೆ ಒಂದು ಲೀಟರ್ ನೀರು ಅಷ್ಟು ಹಾಕ್ಬೇಕು. ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬಂದ್ಮೇಲೆ ನೀವು ರವೆ ಇದು ಮಾಡ್ಕೊಂಡಿರ್ಬೋದು, ಬೇಕಾದ್ರೆ ಸ್ಪ್ರೇ ಮಾಡ್ಕೊಂಡಿರ್ಬೋದು, ಇಲ್ಲ ಅಂದ್ರೆ ಹಂಗೆ ಹಾಕ್ಬೋದು. ಹಂಗೆ ಹಾಕಿದ್ರೆ ಮೆತ್ತ ಮೆತ್ತ ಚೆನ್ನಾಗಿರುತ್ತೆ, ನೈಸ್ ಆಗಿರುತ್ತೆ. ಚೆನ್ನಾಗಿ ಸಿಕ್ಕದಾಗ ಮೇಲ್ಗಡೆ ಹಾಕೊಂಡು ಚೆನ್ನಾಗಿ ಕಲಸ್ಬಿಟ್ರೆ ಒಳ್ಳೆ ಮೆತ್ತಗ ಉಪ್ಪಿಟ್ಟು ಆಗುತ್ತೆ. ಬಿಸಿ ಬಿಸಿ ಇದ್ದಾಗ ಚೆನ್ನಾಗಿ ಮೇಲ್ಗಡೆ ಚಟ್ನಿ, ಕೊಬ್ಬರಿ ಚಟ್ನಿ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ.
0: ಓಕೆ, ಧನ್ಯವಾದ ಸರ್. ಯಾವ ಹಾಡನ್ನ ಕೇಳ್ತಾ ಇದ್ದೀರಾ?
1: ನನಗೆ ಈಗ ಶಂಕರ್ ಗುರು ಈ ಚಿತ್ರದಿಂದ ಏನೇನೋ ಆಸೆ ಅಂತ ಒಂದು ಹಾಡಿದ್ರು.
0: ಆಯ್ತು, ನಿಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತಿದ್ದೀವಿ. ನಿಮ್ಮ ಪಾಕವಿಧಾನ ಒಂದು ಹೇಳ್ಕೊಟ್ರಿ, ಧನ್ಯವಾದಗಳು. ನಿಮ್ಮ ಹಾಡನ್ನ ಕೇಳಿ.
1: ತುಂಬಾ ಒಳ್ಳೇದು ಮೇಡಮ್, ನಮಸ್ಕಾರ.
0: ನಮಸ್ತೆ. ಈ ಹಾಡಿನೊಂದಿಗೆ ಇಂದಿನ ನಿಮ್ಮ ಆಯ್ಕೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ.

ಖೇಲ್ ಖೇಲ್ ಮೇ ಚಿತ್ರದ ಹಾಡಿದಾಗಿತ್ತು. ಕಿಶೋರ್ ಕುಮಾರ್ ಆಶಾ ಭೋಂಸ್ಲೆಯವರು ಹಾಡಿದರು. ಗುಲ್ಷನ್ ಬಾಬ್ರಾ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದೆ ಬರ್ತಾ ಇದೆ ದಾಗ್ ಚಿತ್ರದ ಹಾಡು. ಇದನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್ ಅವರು. ಸಾಹಿರ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲ ಅವರ ಸಂಗೀತದಲ್ಲಿ. ಇದಾದ ನಂತರ ಇನ್ನೊಂದು ಹಿಂದಿಯ ಗೀತೆ.

ದೋಸ್ತಿ ಚಿತ್ರದ ಹಾಡನ್ನ ಕೇಳಿದ್ರಿ, ಮೊಹಮ್ಮದ್ ರಫಿ ಅವರು ಹಾಡಿದ್ರು. ಮಜ್ರು ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತದಲ್ಲಿ. ಮುಂದಿನ ಹಾಡು CID ಚಿತ್ರದ್ದು, ಆಶಾ ಭೋಸ್ಲೆ, ಮೊಹಮ್ಮದ್ ರಫಿ ಮತ್ತು ಶಮ್ಶೇದ್ ಬೇಗಂ ಅವರು ಹಾಡಿದ್ದಾರೆ. ಜಾನ್ ನಿಸಾರ್ ಅಖ್ತರ್ ಅವರ ಸಾಹಿತ್ಯಕ್ಕೆ OP ನಯ್ಯರ್ ಅವರ ಸಂಗೀತ ಇದೆ.

ಅಮರ್ ಅಕ್ಬರ್ ಆಂಥನಿ ಚಿತ್ರದ ಹಾಡನ್ನು ಕೇಳಿದ್ರಿ. ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರಿಂದ ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇದಲ್ ಅವರ ಸಂಗೀತ ಈ ಹಾಡಿಗಿತ್ತು. ಇಲ್ಲಿಗೆ ಇಂದಿನ ಹಿಂದಿಯ ಮಧುರ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಗೀತಾ ಜೋಶಿ ಅವರ ಸಂದೇಶ ಬಂದಿದೆ. ಶೈಲಿನಿ ಮುರಳೀಧರ್ ಹಾಗೆ ಉಮೇಶ್ ಸಿರಿಗೆರೆಯಿಂದ ನಾಗರತ್ನ ಅವರು ಸಹ ಸಂದೇಶನ ಕಳಿಸಿದ್ದೀರಾ. ಹರೀಶ್ ಮಲ್ಲೇಶ್ವರಂನಿಂದ, ಎನ್ಎಂ ಕರ್ಜಗಿ ಮುರ್ಗೋದ್ ಇಲ್ಲಿಂದ ಎಲ್ಲ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂತಹ ಹಾಗೆ ನಮ್ಮ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದರು. ಭಾರತ ಕೆನಡಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಸಕಾರಾತ್ಮಕ ವೇಗವನ್ನು ಮತ್ತಷ್ಟು ವೃದ್ಧಿಸಲು ಹಾಗೂ ವ್ಯೂಹಾತ್ಮಕ ಪಾಲುದಾರಿಕೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಲು ಉಭಯ ನಾಯಕರು ಒಪ್ಪಿಕೊಂಡರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ತಮ್ಮ ಸಚಿವ ಸ್ಥಾನ ಮತ್ತು ರಾಜ್ಯಸಭಾ ಸದಸ್ಯತ್ವದ ಎರಡಕ್ಕೂ ರಾಜೀನಾಮೆ ನೀಡಿದ್ದಾರೆ. ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಇಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ 9 ದಿನಗಳು ನಡೆಯುವ ಸಮಾಗಮ ಮೇಳಕ್ಕೆ ಕೇಂದ್ರ ಸಾಮಾಜಿಕ ಮತ್ತು ಸಬಲೀಕರಣ ರಾಜ್ಯ ಖಾತೆ ಸಚಿವ ರಾಮದಾಸ್ ಅಠಾವಳೆ ಉದ್ಘಾಟಿಸಿದರು. ರಾಜ್ಯದ 202 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಗತಿ ಪಥ ಯೋಜನೆಯಡಿಯಲ್ಲಿ 5,400 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿ ಮಾಡಲಾಗುತ್ತಿದ್ದು, ಮೊದಲ ಹಂತದಲ್ಲಿ 2,248 ಕಿಲೋಮೀಟರ್ ಕಾಮಗಾರಿ ಕೈಗೊಳ್ಳಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಭಿ ಖಂಡ್ರೆ ಸೂಚಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ದೊರೆಯುವಂತೆ ಮಾಡುವುದರ ಜೊತೆಗೆ ಕಬ್ಬಿನ ತೂಕ, ರಿಕವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಅಮೆರಿಕ, ಜಪಾನ್, ತೈವಾನ್, ದಕ್ಷಿಣ ಕೊರಿಯಾ ಮತ್ತು ಫ್ರಾನ್ಸ್ ದೇಶಗಳಿಂದ ರಾಜ್ಯದ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವುದಕ್ಕೆ ಪೂರಕವಾಗಿ ಆಯಾ ದೇಶಗಳಲ್ಲೇ ಇನ್ವೆಸ್ಟ್ ಕರ್ನಾಟಕ ಫೋರಂನ ಕಚೇರಿಗಳನ್ನು ತೆರೆಯುವಂತೆ ಚಿಂತನೆ ಇದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ರಹಸ್ಯ ಕಾರ್ಯಾಚರಣೆ ವಿಡಿಯೋಗೂ ತಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಆದರೆ ಕೆಲವರು ತಮ್ಮ ಹೆಸರಿನ ಉಲ್ಲೇಖ ಇರುವ ವಿಡಿಯೋವನ್ನು ಪ್ರಸಾರ ಮಾಡದಂತೆ ತಡೆ ನೀಡಬೇಕು ಎಂದು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಮಹಿಳಾ ಏಷ್ಯಾಕಪ್ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಪ್ರಶಸ್ತಿ ಗೆಲ್ಲುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಅದ್ಭುತ ಪ್ರದರ್ಶನಗಳಿಗಾಗಿ ಭಾರತದ ಆಟಗಾರ್ತಿ ಶಫಾಲಿ ವರ್ಮಾ ಅವರು ಸೆಪ್ಟೆಂಬರ್ 2026 ಐಸಿಸಿ ಮಹಿಳಾ ಆಟಗಾರ್ತಿ ಹಾಗೂ ಭಾರತದ ನಾಯಕ ಶುಭ್ಮನ್ ಗಿಲ್ ಅವರು ಐಸಿಸಿ ಪುರುಷರ ಆಟಗಾರ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸಮಯ 10:03 ಆಗಿದೆ. ಬನ್ನಿ, ಪ್ರೇಮ ಗೀತೆಗಳನ್ನು ಕೇಳುವಂತಹ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮ ನಿಮಗಾಗಿ. ಮೊದಲನೇ ಹಾಡು ಬಾಂಧವ್ಯ ಚಿತ್ರದ್ದು, ಎಸ್ ಜಾನಕಿ ಅವರು ಹಾಡಿದ್ದಾರೆ. ಎಚ್ ಕೆ ಯೋಗಾ ನರಸಿಂಹ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ ಇದೆ. ಇದಾದಮೇಲೆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಮುಂದಿನ ಹಾಡು ಭಲೆ ಹುಚ್ಚ ಚಿತ್ರದ್ದು, ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಅವರು ಹಾಡಿರೋದು. ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ ಹಾಡಿಗೆ. ಅದಾದ ನಂತರ ಪಾವನಗಂಗಾ ಚಿತ್ರದ್ದು ಬರುತ್ತೆ ಹಾಡು. ಇದನ್ನು ಅಷ್ಟೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ದಾರೆ. ಪಿ ಬಿ ಶ್ರೀನಿವಾಸ್ ಅಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ದಾರೆ. ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಈಗ ಮೂರು ಹಾಡುಗಳು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ.
1: ಜಗವೇ

ಇಂಥ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಇದ್ರೆ ಬಾಳೆಲ್ಲ ಸಂತೋಷನೇ ಒಲವು ಗೆಲುವು ಚಿತ್ರದ ಹಾಡಿದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದ್ರು. ಎಸ್ ಜಾನಕಿ ಅವರ ದನಿ ಸಹ ಇತ್ತು ಈ ಹಾಡಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಬನ್ನಿ ಈಗ ಕೇಳೋಣ ಧನಲಕ್ಷ್ಮಿ ಚಿತ್ರದ ಹಾಡನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಅವರು ಹಾಡಿದ್ದಾರೆ. ಕೆ ಸತ್ಯನಾರಾಯಣ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿದೆ.

ಎಷ್ಟು ಸಮಾಧಾನ ಮಾಡಿದ್ರು ಒಲಿಯದಂತಹ ಪ್ರೇಮಿ ಆಕೆಯ ಕಣ್ಣೀರಿಗೆ ಸೋಲ್ತಾನೆ ಒಲಿತಾನೆ. ಬಯಸದಿ ಬಂದ ಭಾಗ್ಯ ಚಿತ್ರದ ಹಾಡಿದಾಗಿತ್ತು. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ಹೊಸದಾಗಿ ಆಗ್ತಾನೆ ಅರಳಿರುವ ಹೂವಿನಂತಿರುವ ತನ್ನ ಪ್ರೇಯಸಿಯ ಮುಖಾನ ನೋಡ್ತಾನೆ, ಆ ಪ್ರೇಮಿಯ ಮನಸ್ಸಿನಲ್ಲಿ ಅರಳುವ ಪ್ರೀತಿಯನ್ನ ಈ ಹಾಡು ಹೇಳುತ್ತೆ.

ಬಲರಾಪರೂಪ ನಮ್ ಜೋಡಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ರಾಮ್ಲಾಲ್ ಸಹರಾ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ನೀನ್ ನನ್ನ ಪ್ರೀತಿಯನ್ನ ಒಪ್ಪಿದ ಆ ಕ್ಷಣ ನನ್ನ ಪಾಲಿಗೆ ಯಾವತ್ತೂ ಹೊಸದು, ಅದೇ ಯಾವಾಗಲೂ ಶಾಶ್ವತ ಅನ್ನೋ ಆ ಪ್ರೇಮಿಯ ಹೃದಯದ ಭಾವನೆಯನ್ನ ಹೇಳುತ್ತೆ ಮುಂದಿನ ಹಾಡು. ಜೊತೆ ಜೊತೆಗೆ ಅನುರಾಗ ಈ ಜೀವನ ಅನ್ನೋ ಊಟದಲ್ಲಿ ಉಪ್ಪಿನಕಾಯಿ.

ಎಷ್ಟು ಅದ್ಭುತವಾದ ಆಲಾಪನೆ ಇತ್ತು ಕೊನೆಗೆ ಎಸ್ ಜಾನಕಿಯವರು ಹಾಡಿದರು. ದೇವದಾಸಿ ಚಿತ್ರದ್ದು ಹಾಡಿದಾಗಿತ್ತು. ಪ್ರೇಮಚಂದ್ರ ಪೂರ್ಣಚಂದ್ರ ರಾವ್ ಅಪರೂಪದ ಗಾಯಕ ಎಸ್ ಜಾನಕಿಯವ್ರ ಜೊತೆ ದನಿಗೂಡಿಸಿದ್ರು. ವಿಜಯನರಸಿಂಹ ಅವರ ಸಾಹಿತ್ಯ ಇತ್ತು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದ್ದಂತಹ ಈ ಹಾಡು ದೇವದಾಸಿ ಚಿತ್ರದಾಗಿತ್ತು. ಕಾದು ಕಾದು ಬಳಲಿದ ರಾಧೆಗೆ ಮನದ ತಳಮಳ, ಕೃಷ್ಣನಿಗಾಗಿ ಕಾದು ಬಳಲಿದಂತಹ ರಾಧೆಯ ಮನಸ್ಸಿನ ತಳಮಳ ಈ ಹಾಡಿನಲ್ಲಿದೆ.

ಹಾಡು ಕೂಡ ಆಗಿತ್ತು. ಎಸ್ ಜಾನಕಿಯವರು ಸುಲಲಿತವಾಗಿ ಹಾಡಿದ್ರು ಜಾರಿಬಿದ್ದ ಜಾನ ಚಿತ್ರಕ್ಕಾಗಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇತ್ತು, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಈ ಹಾಡಿಗಿತ್ತು. ಸರಸದ ಪ್ರತಿ ನಿಮಿಷನೂ ನಿನ್ನ ಜೊತೆಯೇ ನಾನು ಇರಬೇಕು ಅನ್ನೋದು ಪ್ರತಿ ಪ್ರೇಮಿಗಳ ಒಂದು ಚಿಕ್ಕ ಆಸೆ. ಈ ಹಾಡಿನ ಪ್ರತಿ ಸಾಲಲ್ಲೂ ಅಷ್ಟೇ ಸೊಗಸಾಗಿ ಹಾಡಾಗಿದೆ.

ಮಧುರವೋ ಮಧುರವೋ ಎಲ್ಲವೂ ಅಂದ. ಹೌದು, ಈ ಪ್ರೇಮನಿನಾದದ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಬಹಳನೇ ಅಂದ. ಬರೆದವರಾರೋ ಒಲವಿನ ಕಾವ್ಯ ಅಂತ ಎಷ್ಟು ಜನಕ್ಕೆ ಅವ್ರು ಕೇಳಿದ್ರು. ಈ ಕಾವ್ಯನ ಬರೆದಿದ್ದವರು ವಿಜಯ ನರಸಿಂಹ ಅವರು. ಸತ್ಯಂ ಅವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದರು ಅವಳಿ ಜವಳಿ ಚಿತ್ರಕ್ಕಾಗಿ. ಹೊಸ ಹಾಡುಗಳು ಬರುತ್ತವೆ ಹೋಗುತ್ತವೆ, ಆದರೆ ಹಳೆ ಹಾಡುಗಳು ಮಾತ್ರ ಹೃದಯದಲ್ಲಿ ಮನೆಯೇ ಕಟ್ಕೊಂಡು ಬಿಡುತ್ತವೆ ಅನ್ನೋ ಮಾತಂತೂ ಸುಳ್ಳಲ್ಲ.

ಮಾತು ಕಡಿಮೆ, ಭಾವನೆ ಜಾಸ್ತಿ ಇದ್ದಂತಹ ಕಾಲದ ಪ್ರೀತಿಯನ್ನು ಇಬ್ಬರ ಕಣ್ಣಲ್ಲೇ ಹೇಳಿಬಿಡ್ತಾ ಇದ್ದಂತಹ ಆ ಕಾಲದ ಸೊಗಸೆ ಬೇರೆ.

ಕೀರ್ತಿಸಿ ನೋಡು ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದರು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ. ಆಗಿನ ಕಾಲದ ಸಾಹಿತ್ಯಕ್ಕೆ ಅರ್ಥ ಇತ್ತು, ಸಂಗೀತಕ್ಕೆ ಒಂದು ಶಕ್ತಿ ಇತ್ತು. ಇವೆರಡನ್ನ ಸೇರಿಸಿ, ಸಾಹಿತ್ಯ ಸಂಗೀತನ ಸೇರಿಸಿಕೊಂಡು ಕೂಡಿಸ್ಕೊಂಡು ಹಾಡದಂತಹ ದನಿಗಳಲ್ಲಿ ಒಂದು ಜೀವ ಕಳೆ ಇತ್ತು ಅಂತ ನೆನಪಿಸುವ ಸುವರ್ಣಯುಗದ ಇನ್ನೊಂದು ಹಾಡು

ಪ್ರೇಮಾನುಬಂಧ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಕಾಲ ಎಷ್ಟೇ ಕಳೆದರೂ ಹಳೆಯದಾಗದ ಭಾವನೆಗೆ ಇನ್ನೊಂದು ಹೆಸರೇ ಹಳೆಯ ಹಾಡುಗಳು. ಸಂಗೀತಕ್ಕೆ ವಯಸ್ಸಾಗದ ಅನ್ನೋದಕ್ಕೆ ದಶಕಗಳು ಕಳೆದರೂ ಇಂದಿಗೂ ಹೊಸದಾಗಿ ಕೇಳಿಸೋ ಈ ಗೀತೆಗಳೇ ಉದಾಹರಣೆ.

0: ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಜಾನಕಿಯವರು, ಬೆಂಗಳೂರು ಲತಾ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂತಹ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಹಾಡು ಮುಗಿದ್ರೂ ಅದರ ಗುಣಗು ನಿಮ್ಮ ಜೊತೆ ಇರಲಿ ಅನ್ನೋದೇ ನಮ್ಮ ಆಶಯ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇದೇ 27ರಿಂದ 29ರವರೆಗೆ ನಡೆಯಲಿರುವ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಮ್ಮೇಳನ 2026ರ ಪೂರ್ವಭಾವಿಯಾಗಿ ಬೆಂಗಳೂರಿನಲ್ಲಿ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಬಾರಿ ಡಿಆರ್ಡಿಒ ವತಿಯಿಂದ ಸೆಮಿಕಂಡಕ್ಟರ್ಗಳು ಮತ್ತು ಮುಂದಿನ ಪೀಳಿಗೆಗೆ ಚಿಪ್ಗಳು ವಿಷಯದ ಕುರಿತು ಗೋಷ್ಠಿ ಏರ್ಪಡಿಸಲಾಗಿತ್ತು. 2026-27ರ ಆರ್ಥಿಕ ವರ್ಷದ ಮೊದಲ 6 ತಿಂಗಳಲ್ಲಿ ಭಾರತೀಯ ರೈಲ್ವೆಯು ಸರಕು ಸಾಗಣೆ ಮತ್ತು ಪ್ರಯಾಣಿಕರ ವಿಭಾಗಗಳಲ್ಲಿ ನಿರಂತರ ಬೆಳವಣಿಗೆ ದಾಖಲಿಸಿದೆ. ಈ ಮೂಲಕ ಶೇಕಡಾ 6.14ರಷ್ಟು ಬೆಳವಣಿಗೆ ದಾಖಲಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನಿಯಮ ಪ್ರಕಾರ ನಿವೇಶನ ಹಂಚಿಕೆಯಾದ 1 ತಿಂಗಳಲ್ಲಿ ಶೇಕಡಾ 30ರಷ್ಟು ಹಣವನ್ನು ಪಾವತಿಸಬೇಕು. ಒಂದು ವೇಳೆ ಕಟ್ಟದಿದ್ದರೆ ಕೋರಿಕೆಯ ಮೇರೆಗೆ ಶೇಕಡಾ 10ರಷ್ಟು ಬಡ್ಡಿಯೊಂದಿಗೆ ಮತ್ತೊಂದು ತಿಂಗಳು ಕಾಲಾವಕಾಶ ಕೊಡಲಾಗುವುದು. ಅದರ ನಂತರವೂ ಕಟ್ಟದಿದ್ದರೆ ಹಂಚಿಕೆಯನ್ನೇ ರದ್ದುಪಡಿಸಬೇಕು ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಉತ್ಸವದ ಅಂಗವಾಗಿ ರಚಿಸಲಾದ ವಿವಿಧ ಉಪಸಮಿತಿಗಳು ಪರಸ್ಪರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವುದರ ಮೂಲಕ ಉತ್ಸವ ಯಶಸ್ವಿಗೊಳಿಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳಬೇಕು ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಆಂಡರ್ಸನ್ ಪೇಟೆ ವ್ಯಾಪ್ತಿಯಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ನಗರಸಭೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 4 ಮತ್ತು 6ರ ಅಡಿಯಲ್ಲಿ ಒಟ್ಟು 12 ಪ್ರಕರಣಗಳನ್ನು ದಾಖಲಿಸಿ ದಂಡ ವಸೂಲಿ ಮಾಡಿದ್ದಾರೆ. ಒಡಿಶಾದಿಂದ ಬೆಂಗಳೂರು ಮಾರ್ಗವಾಗಿ ಕೇರಳಕ್ಕೆ 3.17 ಕೋಟಿ ಮೌಲ್ಯದ 317 ಕೆಜಿ ಮಾದಕ ದ್ರವ್ಯವನ್ನು ಸಾಗಿಸುತ್ತಿದ್ದ ಆರೋಪದ ಮೇಲೆ ಕೇರಳ ಮೂಲದ ಇಬ್ಬರನ್ನು ಬೆಂಗಳೂರಿನ ಕುಂಬಳಗೋಡು ಪೊಲೀಸರು ಬಂಧಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1109 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 73,034 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 359 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 22,722 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.28 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ನಿಲಯದ ಇಂದಿನ ಪ್ರಸಾರ ಕಾರ್ಯನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಮಯ 11:04 ಆಗಿದೆ. ನಮ್ಮೆಲ್ಲ ಕಾರ್ಯಕ್ರಮಗಳು ನಿಮ್ಮಿಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ರೀತಿಯ ಕೇಳುಗರೆ, ಮತ್ತೊಮ್ಮೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.